ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿ ಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ನಮಸ್ತೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.

0: ರಾಮ್ಜಿ ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಅಕಾಲಿಕ ಮಳೆಗೆ ಮಿಂಚು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಪೋಷಕರ ಶೈಲಿ ಕುರಿತು ವಿಶೇಷ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು.
5: ನಮಸ್ಕಾರ ಕೇಳುಗರೆ. ವಿಶ್ವದ ಶ್ರೇಷ್ಠ ಬಿರುದುಗಳಲ್ಲಿ ಒಂದು ಪೋಷಕರು, ಮತ್ತೆ ವಿಶ್ವದ ಅತಿ ದೊಡ್ಡ ಆಶೀರ್ವಾದವೆಂದರೆ ಅಪ್ಪ ಹಾಗೂ ಅಮ್ಮ ಎಂದು ಕರೆಯಲು ಪೋಷಕರನ್ನು ಹೊಂದಿರುವುದು. ಹೌದು, ನಾವಿವತ್ತು ಪೋಷಕರ ಆಕರ್ಷಕ ಜಗತ್ತಿನ ಬಗ್ಗೆ ಕೇಳೋಣ. ಇಂದು ನಾವು ಪ್ರತಿಯೊಬ್ಬ ಪೋಷಕರಿಗೆ ರಿಲೇಟ್ ಆಗೋ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ಅದೇ ಪೇರೆಂಟಿಂಗ್ ಸ್ಟೈಲ್, ಅಂದ್ರೆ ಪೋಷಕ ಶೈಲಿ. ಅಮೆರಿಕದ ಲೇಖಕ ಮತ್ತು ಹಾಸ್ಯಗಾರರಾಗಿರುವ ಎರ್ಮಾ ಬೊಂಬ್ಯಾಕ್ ಒಮ್ಮೆ ಹೇಳಿದ್ದಂತೆ, ದೇರ್ ಇಸ್ ನೋ ವೇ ಟು ಬಿ ಅ ಪರ್ಫೆಕ್ಟ್ ಪೇರೆಂಟ್, ಬಟ್ ಅ ಮಿಲಿಯನ್ ವೇಸ್ ಟು ಬಿ ಅ ಗುಡ್ ಒನ್. ಅಂದ್ರೆ ಪರಿಪೂರ್ಣ ಪೋಷಕರಾಗಲು ಯಾವುದೇ ಮಾರ್ಗವಿಲ್ಲ, ಆದರೆ ಒಳ್ಳೆಯವರಾಗಲು ಲಕ್ಷಾಂತರ ದಾರಿಗಳಿವೆ ಎಂದು. ಆದ್ದರಿಂದ ನಿಮ್ಮ ಪೋಷಕರ ಆಯ್ಕೆಗಳನ್ನು ನೀವು ಆಗಾಗ ಪ್ರಶ್ನಿಸುತ್ತಿದ್ದರೆ ಒಮ್ಮೆ ಉಸಿರು ತೆಗೆದುಕೊಳ್ಳಿ, ಮತ್ತು ಪೇರೆಂಟಿಂಗ್ ಎಂಬ ಈ ರೋಲರ್ ಕೋಸ್ಟರ್ ರೈಡ್ನಲ್ಲಿ ನೀವು ಒಬ್ಬಂಟಿಯಾಗಿಲ್ಲ ಎಂದು ತಿಳಿಯಿರಿ. ಪೇರೆಂಟಿಂಗ್ ಹಾಗಂದ್ರೆ ಸೂಚನೆಗಳಿಲ್ಲದ ಫರ್ನಿಚರ್ ತುಂಡನ್ನು ಜೋಡಿಸಲು ಪ್ರಯತ್ನಿಸುವಂತೆ. ನೀವು ಎಡವಿ, ನೀವು ತಪ್ಪುಗಳನ್ನು ಮಾಡುತ್ತೀರಿ, ಆದರೆ ದಿನದ ಕೊನೆಯಲ್ಲಿ ನೀವು ಹೇಗಾದರೂ ಸುಂದರವಾದದ್ದನ್ನು ರೂಪಿಸುತ್ತೀರಿ. ಇದೊಂಥರ ಸಂತೋಷ, ಸವಾಲುಗಳು ಮತ್ತು ಲೆಕ್ಕವಿಲ್ಲದಷ್ಟು ನಿರ್ಧಾರಗಳಿಂದ ತುಂಬಿದ ಪ್ರಯಾಣ. ಮಹಾನ್ ಫಿಲಾಸಫರ್ ವಿಲಿಯಂ ಶೇಕ್ಸ್ಪಿಯರ್ ಒಮ್ಮೆ ಯೋಚಿಸಿದ್ದಂತೆ, ಪೋಷಕರು ಮೊದಲು ಶಿಕ್ಷಕ ಮತ್ತು ಅತ್ಯುತ್ತಮ ಹಾಸ್ಯಗಾರನಲ್ಲದೆ ಇನ್ನೇನು ಎಂದು. ಪೋಷಕರ ಶೈಲಿ, ಇದು ನಾವು ನಮ್ಮ ಮಕ್ಕಳನ್ನು ಹೇಗೆ ಶಿಸ್ತು ಅಥವಾ ಪೋಷಣೆ ಮಾಡುತ್ತೇವೆ ಎಂಬುದರ ಬಗ್ಗೆ ಮಾತ್ರವಲ್ಲ, ಆದರೆ ನಾವು ಬೆಳೆಸುವ ಮೌಲ್ಯಗಳು ಮತ್ತೆ ಅವರ ಅಭಿವೃದ್ಧಿ ನೋಡಲು ನಾವು ಸೃಷ್ಟಿಸುವ ಪರಿಸರದ ಬಗ್ಗೆಯೂ ಕೂಡ ಹೌದು. ನೀವು ನಿಯಮಗಳನ್ನು ಮತ್ತು ಶಿಸ್ತನ್ನು ನಂಬುವ ಕಟ್ಟುನಿಟ್ಟಿನ ನಿರಂಕುಶ ಪೋಷಕರಾಗಿದ್ದೀರಾ, ಅಥವಾ ನೀವು ಹೆಚ್ಚು ಶಾಂತವಾದ ಅನುಮತಿಸುವ ವಿಧಾನ ಕಡೆಗೆ ಒಲವು ತೋರುತ್ತೀರಾ, ಅಥವಾ ಬಹುಶಃ ನೀವೆಲ್ಲೋ ನಡುವೆ ಇರುವಿರಿ? ಇಂದು ನನ್ನೊಂದಿಗೆ ಸೇರಿರುವ ನನ್ನ ಸಹಪಾಠಿಗಳು ವಿವಿಧ ಪೋಷಕರ ಶೈಲಿಗಳು ಮಕ್ಕಳ ಬೆಳವಣಿಗೆಯ ಮತ್ತು ಅವುಗಳ ಪ್ರಭಾವದ ಮೇಲೆ ಬೆಳಕು ಮೂಡಿಸಲಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಪೋಷಕರ ಸಭೆ ಮೂಲಕ ನೀವೇನಾದರೂ ನವ ಪೋಷಕರಾಗಿದ್ದಾರೆ ಮತ್ತು ಹಲವಾರು ವರ್ಷಗಳ ಅನುಭವ ಹೊಂದಿದ್ದಾಗಿದ್ದರೆ ಈ ಮಾತುಕತೆ ನಿಮ್ಮ ಪೋಷಕ ಶೈಲಿ ಮೇಲೆ ಬೆಳಕು ಚೆಲ್ಲುತ್ತದೆ. ಆಲಿಸುವಾಗ ನಿಮ್ಮ ಸನ್ನಿವೇಶ ಮರುಕಳಿಸಿದಂತೆ ಭಾವಿಸವಾಗಬಹುದು. ಬನ್ನಿ ಕೇಳೋಣ.

0: ಇಲ್ಲಿ ಕೇಳಿ, ಇವತ್ತು ನನ್ನ ಗಣಿತ ಪರೀಕ್ಷೆಯಲ್ಲಿ ನಾನು ಎ ಗ್ರೇಡ್ ಪಡೆದುಕೊಂಡಿದ್ದೇನೆ.
1: ಹಾ, ಒಳ್ಳೆಯದು. ಆದ್ರೆ ನೆನ್ಪಿಡು, ನೀನು ಯಾವಾಗ್ಲೂ ಪರಿಪೂರ್ಣತೆ ಗುರಿಯನ್ನ ಹೊಂದಿರಬೇಕು. ಎ ಗ್ರೇಡ್ಗಿಂತ ಕಡಿಮೆ ನಾವು ಒಪ್ಪುವುದಿಲ್ಲ.
2: ಅದೌದು, ನೀನು ಉನ್ನತ ಶ್ರೇಣಿಯನ್ನು ಸ್ಥಿರವಾಗಿ ನಿರ್ವಹಿಸಲೇಬೇಕು. ಈ ನಮ್ಮ ಮನೆಯಲ್ಲಿ ಸಾಧಾರಣ ಶ್ರೇಣಿಗೆಲ್ಲ ಅವಕಾಶ ಕೊಡುದಿಲ್ಲ ನಾನು.
0: ಆದ್ರೆ ಅಮ್ಮ ಅಪ್ಪ, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೇನೆ ಮತ್ತು ಎ ಗ್ರೇಡ್ ಅದಕ್ಕೆ ಬಂದಿದೆ. ನೀವು ಅದಕ್ಕೆ ಸಂತೋಷ ಪಡುದಿಲ್ವಾ?
1: ನೋಡು, ನಿನ್ನ ಈ ಒಂದು ಎ ಗ್ರೇಡ್ ಶ್ರೇಷ್ಠತೆಯನ್ನ ತೋರಿಸೋದಿಲ್ಲ. ಅದು ಕೇವಲ ಒಂದರಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದರಲ್ಲೂ ಇರಲೇಬೇಕು. ಅದಕ್ಕೆ ಬೇಕಾದ ಎಲ್ಲಾ ಕಠಿಣ ಪರಿಶ್ರಮವನ್ನ ನೀನು ಮಾಡಲೇಬೇಕು.
2: ಇಲ್ಲಿ ಕೇಳು, ಈ ಜೀವನ ತುಂಬಾ ಕಷ್ಟ ಉಂಟು, ನೀನು ಸ್ವಲ್ಪ ದೃಢ ಆಗ್ಬೇಕು, ಈ ಒತ್ತಡಗಳನ್ನೆಲ್ಲ ನಿಭಾಯಿಸಲಿಕ್ಕೆ ಕಲಿಬೇಕು. ಏ, ಯಾಕಂತ ಹೇಳಿದ್ರೆ ನಾವು ನಿನ್ನನ್ನು ಈ ನೈಜ ಜಗತ್ತಿಗೆ ಸಿದ್ಧಪಡಿಸ್ತಾ ಇಲ್ವಾ?
1: ನಮ್ಮ ಈ ಕಟ್ಟುನಿಟ್ಟಿನ ನಿಯಮಗಳು ಮತ್ತು ನಿರೀಕ್ಷೆಗಳು ನಿನ್ನ ಒಳ್ಳೆದಕ್ಕಾಗಿನೇ ಇರುವುದಲ್ವಾ?
0: ಆದ್ರೆ ನೀವು ಕೇವಲ ಯಶಸ್ಸು ಮತ್ತು ಶ್ರೇಣಿಗಳ ಬಗ್ಗೆ ಚಿಂತೆ ಮಾಡ್ತೀರಾ. ನನ್ನ ಈ ವಯಸ್ಸಿನ ಮಕ್ಕಳು ತಮ್ಮ ಜೀವನವನ್ನು ಹೇಗೆಲ್ಲ ಸಂತೋಷದಿಂದ ಕಳೆಯುತ್ತಿದ್ದಾರೆ. ಆದರೆ ನಾನು ಇಲ್ಲಿ ನನ್ನ ಈ ವಯಸ್ಸಿನ ಸಂತೋಷಗಳನ್ನ, ಹವ್ಯಾಸಗಳನ್ನ, ಇಷ್ಟಗಳನ್ನ, ಸ್ನೇಹಿತರ ಜೊತೆ ಬೆರೆಯುವುದನ್ನ ಮತ್ತು ನನ್ನ ಈ ಬಾಲ್ಯದ ಒಂದು ಸುಂದರ ಜೀವನವನ್ನ ಆನಂದಿಸಲು ಆಗುತ್ತಿಲ್ಲ. ನನಗೆ ನಿಮ್ಮ ಬೆಂಬಲ ಬೇಕು, ನಿರಂತರ ಈ ರೀತಿಯ ಟೀಕೆ ಅಲ್ಲ.
1: ಈ ಜಗತ್ತು ನಿಂತಿರೋದೇ ಯಶಸ್ಸಿನ ಮೇಲೆ, ಮತ್ತು ಆ ಯಶಸ್ಸು ಸಿಗುವುದು ನಿನ್ನ ಈ ಹವ್ಯಾಸಗಳಿಂದಲ್ಲ, ಅದು ಗ್ರೇಡಿಂದ. ಅದಕ್ಕಾಗಿ ನೀನು ಕಷ್ಟ ಪಡಬೇಕು ಅಷ್ಟೇ.
2: ಹೌದು ಮಾರೇತಿ, ನೀ ಹೇಳಿದ ಸತ್ಯ. ಇಲ್ಲಿ ಕೇಳು ಮಗಳೇ, ನಿನ್ನ ನಾವು ಹೇಗೆ ಬೆಳೆಸಬೇಕು ಅಂತ ಹೇಳು ನಮ್ಗೆ ಗೊತ್ತು. ನಿನ್ಗೆ ಏನು ಬೇಕು ಏನು ಬೇಡ ಅಂತ ಹೇಳು ನಮ್ಗೆ ಗೊತ್ತು. ಗೊತ್ತಾಯ್ತಲ್ಲ,
0: ನನ್ನ ಸ್ನೇಹಿತೆಯ ಅಪ್ಪ ಅಮ್ಮ ಅವಳಿಗೆ ಎಷ್ಟು ಬೆಂಬಲವಾಗಿ ನಿಂತಿದ್ದಾರೆ ಗೊತ್ತುಂಟ ನಿಮಗೆ? ಅವಳು ಎಷ್ಟು ಸೃಜನಶೀಲವಾಗಿದ್ದಾಳೆ ಅಂದ್ರೆ, ಅವಳು ಎಷ್ಟು ಚಂದ ಹಾಡ್ತಾಳೆ, ಕುಣಿತಾಳೆ, ಹಾಗೆ ಚಂದ ಓದ್ತಾಳೆ. ಅದಕ್ಕೆ ಕಾರಣ ಅವರ ಅಪ್ಪ ಅಮ್ಮ. ಆದರೆ ನಿಮಗೆ ಗ್ರೇಡ್ ಒಂದೇ, ನನ್ನ ಬೇಕು ಬೇಡಗಳು ನಿಮಗೆ ಯಾವುದೂ ತಿಳಿದಿಲ್ಲ. ನಿಮಗೆ ನಿಮ್ಮದೇ ಪ್ರತಿಷ್ಠೆಯ ಚಿಂತೆ, ನನ್ನ ಖುಷಿ ನಿಮಗೆ ಎಂದೂ ಬೇಡ. ಸರಿ, ನಾಳೆ ನಮ್ಮ ಶಾಲೆಯಲ್ಲಿ ಪೋಷಕರ ಸಭೆ ಇದೆ, ನೋಡಿ ಅದಕ್ಕಾದರೂ ಬರುವಿರಂತ.
3: ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಪೋಷಕರ ಸಭೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವಿಭಿನ್ನ ಪೋಷಕರ ಶೈಲಿಯನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ಅದು ನಿಮ್ಮ ಮಗುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಕೂಡ ನೋಡಿ. ಮಗುವಿನ ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಶಿಕ್ಷಕರು ಮತ್ತು ಪೋಷಕರ ನಡುವಿನ ಬಲವಾದ ಪಾಲುದಾರಿಕೆ ನಿರ್ಣಯವಾಗಿದೆ. ಪರಸ್ಪರ ಪೋಷಕರು ತಮ್ಮ ಶೈಲಿಯನ್ನು ಅರ್ಥ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಒಟ್ಟಿಗೆ ಕೆಲಸ ಮಾಡಬೇಕು.
2: ಕ್ಷಮಿಸಿ, ಆದರೆ ನೀವು ಈ ಪೋಷಕರ ಶೈಲಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಬಹುದೇ?
3: ಖಂಡಿತವಾಗಿ. ಒಂದು ಕಡೆ ಪೋಷಕರ ಶೈಲಿಯಲ್ಲಿ ಕಟ್ಟುನಿಟ್ಟಾದ ನಿಯಮಗಳು, ಹೆಚ್ಚಿನ ನಿರೀಕ್ಷೆಗಳು ಮತ್ತು ಮಕ್ಕಳ ಸಂತೋಷಕ್ಕಾಗಿ ಕಡಿಮೆ ಸ್ಥಳವನ್ನು ಹೊಂದಿರುತ್ತದೆ. ಈ ಶೈಲಿಯನ್ನು ಬಳಸುವ ಪೋಷಕರು ಸಾಮಾನ್ಯವಾಗಿ ಹೆಚ್ಚಿನ ಬೇಡಿಕೆಗಳನ್ನು ಹೊಂದಿರುತ್ತಾರೆ, ಸೀಮಿತವಾದ ಭಾವನಾತ್ಮಕ ಸಂಬಂಧವನ್ನು ತಮ್ಮ ಮಕ್ಕಳೊಂದಿಗೆ ಹೊಂದಿರುತ್ತಾರೆ.
4: ನಾವು ನಮ್ಮ ಮಗಳನ್ನು ಹೀಗೆ ಬೆಳೆಸ್ತಾ ಇದ್ದೀವಿ,
3: ತುಂಬಾನೇ ಸಂತೋಷ. ಆದ್ರೆ ಮಕ್ಕಳು ಇನ್ನೊಂದು ರೀತಿಯ ಶೈಲಿಯಲ್ಲಿ ಪೋಷಣೆಗೆ ಒಳಗಾಗುತ್ತಾರೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸುವುದು, ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಗ್ರಹಿಸದೇ ಇರುವುದು, ತಮ್ಮ ಮಕ್ಕಳ ಸ್ವಾತಂತ್ರ್ಯವನ್ನು ನೀಡದೆ ಅವರು ತಮ್ಮಲ್ಲಿ ಹಿಡಿದಿಟ್ಟುಕೊಳ್ಳುವುದು, ಇವೆಲ್ಲವೂ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ತಡೆಯಾಗುತ್ತದೆ. ಇದು ಅವರ ಶಿಕ್ಷಣದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅದಕ್ಕೆ ಪೋಷಕರು ಏನಾದರೂ ಈ ರೀತಿಯ ಶೈಲಿಯನ್ನು ಬಳಸುತ್ತಿದ್ದರೆ ದಯವಿಟ್ಟು ಅದನ್ನು ಬದಲಾಯಿಸಿ ಮತ್ತು ನಿಮ್ಮ ಮಕ್ಕಳನ್ನು ತಮ್ಮ ಜೀವನದ ಖುಷಿಯನ್ನು ಅನುಭವಿಸಲು ಬಿಡಿ. ಆಗ ನೀವು ಸಹ ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ಮತ್ತು ಸಮಾಜದ ದೃಷ್ಟಿಯಲ್ಲಿ ಉತ್ತಮ ಪೋಷಕರಾಗುತ್ತೀರಿ.
1: ನಾವು ಕೂಡ ಈ ಶೈಲಿಯಲ್ಲೇ ನಮ್ಮ ಮಗಳನ್ನ ಬೆಳೆಸುತ್ತಿದ್ದೆವು. ಆದರೆ ಈಗ ಸರಿ ತಪ್ಪಿನ ಅರಿವು ನಮಗಾಗಿದೆ. ಇನ್ನಾದರೂ ನಮ್ಮ ಮಗಳನ್ನ ಅರ್ಥ ಮಾಡಿಕೊಂಡು ಅವಳಿಗೆ ಬೆಂಬಲ ನೀಡುತ್ತೇವೆ, ಅವಳ ವಿದ್ಯಾಭ್ಯಾಸ ಹಾಗೂ ಬದುಕಿಗೆ ಸಹಕಾರ ನೀಡುತ್ತೇವೆ.
3: ಒಳ್ಳೆಯದು. ಈ ರೀತಿಯ ನಮ್ಮ ಬದುಕಿನಲ್ಲಿ ಮಾಡಿಕೊಳ್ಳುವ ಸಣ್ಣ ಬದಲಾವಣೆ ಮಕ್ಕಳ ಬದುಕಿನಲ್ಲಿ ಬದಲಾವಣೆ ತರಲು ನೆರವಾಗುತ್ತದೆ.

ಶೂಟಿಂಗ್ ಸ್ಟೈಲ್ ಎಂಬ ನಮ್ಮ ಚರ್ಚೆಯ ಅಂತ್ಯಕ್ಕೆ ಬಂದಂತೆ ಪೋಷಕರೆಂದು ಕರೆಯಲು ಈ ಅದ್ಭುತ ಪ್ರಯಾಣದ ಭಾವನಾತ್ಮಕ ಅಂಶಗಳನ್ನು ಪ್ರತಿಬಿಂಬಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ನಾವು ವಿಭಿನ್ನ ಪೋಷಕರ ಶೈಲಿಗಳು ಮತ್ತು ನಮ್ಮ ಮಕ್ಕಳ ಬೆಳವಣಿಗೆ ಮತ್ತು ಬೆಳವಣಿಗೆಯ ಮೇಲೆ ಆಗುವ ಪ್ರಭಾವವನ್ನು ಪರಿಶೀಲಿಸಿದ್ದೇವೆ. ಪ್ರಸಿದ್ಧ ಕವಿ ಖಲೀಲ್ ಗಿಬ್ರನ್ ಒಮ್ಮೆ ಬರೆದರು, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ದಿ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಅವರು ಜೀವನ ಹಂಬಲದ ಪುತ್ರರು ಮತ್ತು ಪುತ್ರಿಯರು. ನಿಮ್ಮ ಮಕ್ಕಳು ತಮ್ಮದೇ ಆದ ಕನಸುಗಳನ್ನು, ಆಕಾಂಕ್ಷೆಗಳನ್ನು ಮತ್ತು ಭಾವನೆಗಳನ್ನು ಹೊಂದಿರುವ ಅನ್ಯೋನ್ಯ ವ್ಯಕ್ತಿಗಳು ಎಂದು ಇದು ಸುಂದರವಾಗಿ ನಿಮಗೆ ನೆನಪಿಸುತ್ತದೆ. ಜೀವನದ ಏರಿಳಿತಗಳ ಮೂಲಕ ಅವರಿಗೆ ದಾರಿದೀಪವಾಗುವುದು, ಅವರ ಚೈತನ್ಯವನ್ನು ಪೋಷಿಸುವುದು ಪೋಷಕರಾದ ನಮ್ಮ ಕರ್ತವ್ಯವಾಗಿದೆ. ಪೋಷಕರೇ, ನಾವು ನಮ್ಮನ್ನು ಕೇಳಿಕೊಳ್ಳೋಣ. ನಮ್ಮ ಮಕ್ಕಳು ಪ್ರೀತಿಸುತ್ತಾರೆ, ಬೆಂಬಲ ನೀಡುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಭಾವಿಸುವ ಪೋಷಣೆ ವಾತಾವರಣವನ್ನು ನಾವು ಬೆಳೆಸುತ್ತಿದ್ದೇವೆಯೇ? ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು, ಅವರ ಭಯ ಮತ್ತು ಕನಸುಗಳನ್ನು ತೀರ್ಪು ಇಲ್ಲದೆ ಹಂಚಿಕೊಳ್ಳಲು ನಾವು ಅವರಿಗೆ ಸುರಕ್ಷಿತ ಸ್ಥಳವನ್ನು ರಚಿಸಿದ್ದೇವೆಯೇ? ನಾವು ಶಾಂತಿ ಮತ್ತು ಸಹಾನುಭೂತಿ ಸ್ವೀಕರಿಸುತ್ತಿದ್ದೇವೆಯೇ? ನಮ್ಮ ಮಕ್ಕಳಿಗೆ ದಯೆ ಮತ್ತು ಸ್ವೀಕಾರದ ಮೌಲ್ಯವನ್ನು ಕಲಿಸಿದ್ದೇವೆಯೇ? ನೆನಪಿಡಿ, ನಮ್ಮ ಮಕ್ಕಳು ಚಿಕ್ಕ ಸ್ಪಾಂಜ್ ಇದ್ದಂತೆ ಅವರ ಸುತ್ತಲಿನ ಎಲ್ಲವನ್ನೂ ಹೀರಿಕೊಳ್ಳುತ್ತಾರೆ. ನಮ್ಮ ಮಾತುಗಳು, ನಮ್ಮ ಕಾರ್ಯಗಳು ಮತ್ತು ಮುಖ್ಯವಾಗಿ ನಮ್ಮ ಭಾವನೆಗಳು. ನಮ್ಮ ಮಕ್ಕಳ ಮೇಲೆ ನಾವು ಬೀರುವ ಭಾವನಾತ್ಮಕ ಪ್ರಭಾವದ ಬಗ್ಗೆ ನಾವು ಗಮನ ಹರಿಸೋಣ. ಅವರು ಒಲವು ತೋರುವ ಹೆಗಲಾಗಿ ಮತ್ತು ಅವರ ಪ್ರೀತಿಯ ಯಶಸ್ಸನ್ನು ಆಚರಿಸುವ ಚಿಯರ್ ಲೀಡರ್ಗಳಾಗಿ ನಾವು ಶ್ರಮಿಸೋಣ. ನಮ್ಮ ಪ್ರೀತಿ ಮತ್ತು ಬೆಂಬಲವು ನಮ್ಮ ಮಕ್ಕಳಿಗೆ ನಾವು ನೀಡಬಹುದಾದ ಅತ್ಯುತ್ತಮ ಕೊಡುಗೆ ಎಂಬುದನ್ನು ನೆನಪಿಡೋಣ. ಧನ್ಯವಾದಗಳು.

ಇದುವರೆಗೆ ಪೋಷಕರ ಶೈಲಿ ಕುರಿತು ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಬೆಳ್ತಂಗಡಿಯ ತಣ್ಣೀರು ಪಂತದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳೋಣ.
4: ಇವತ್ತು ಮುಖ್ಯವಾಗಿ ಈ ಸಾಮಾಜಿಕ ಅರಣ್ಯೀಕರಣ ಬಗ್ಗೆ ಕ್ಷೇತ್ರದ ವತಿಯಿಂದ ಶ್ರೀ ವಿವೇಕ್ ಪಾಯಸ್ ಅವರು ಕಳೆದ ಅನೇಕ ವರ್ಷಗಳಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ 3-4 ವರ್ಷದ ಕಾರ್ಯಕ್ರಮಗಳನ್ನು ಗಮನಿಸಿದರೆ ಗಿಡ ನೆಡುವುದು ಮುಖ್ಯ ಅಲ್ಲ, ಗಿಡವನ್ನು ಸಂರಕ್ಷಣೆ ಮಾಡೋದು ಮುಖ್ಯ ಅನ್ನುವಂಥ ತತ್ವವನ್ನು ಅವರು ಮಾಡಿಕೊಂಡಿದ್ದಾರೆ. ಈಗ ಅವರು ಹೇಳಿದ್ರು ಎಷ್ಟೋ ಲಕ್ಷ ಗಿಡ ನೆಟ್ಟಿದ್ದೇವೆ ಅಂತ, 100,000 ನೀವು 1,000,000 ಗಿಡ ನೆಡಬಹುದು. ಆದರೆ ನಾನು ಪ್ರಶ್ನೆ ಕೇಳುವ ಅಂಥದ್ದು ಎಷ್ಟು ಗಿಡ ಉಳಿದಿದೆ, ಎಷ್ಟು ಗಿಡ ಮತ್ತು ಜೀವ ಹಿಡಿದಿದೆ, ಎಷ್ಟು ಗಿಡ ಇವತ್ತು ರಕ್ಷಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಕೇಳ್ತೇವಲ್ಲದೆ ಗಿಡ ಎಷ್ಟು ನೆಟ್ಟಿದ್ದೀರಿ ಅಂತೇಳಿ ಅಲ್ಲ. ಯಾಕಂದರೆ ಎಷ್ಟು ವರ್ಷದಲ್ಲಿ ನೆಟ್ಟ ಗಿಡ ಎಲ್ಲೂ ಬದುಕಿದ್ದಿದ್ರೆ ನಮ್ಮ ಕಾಲಿಡ್ಲಿಕ್ಕೆ ಜಾಗ ಇರಲಿಕ್ಕಿಲ್ಲ, ಅಷ್ಟು ವೃಕ್ಷ ಬೆಳೀತಾ ಇತ್ತು. ಆದರೆ 80% ಶೇಕಡ ಉಳಿತದೆ, 20% ಪ್ರಕೃತಿಯಿಂದ ಗಿಡಗಳಿಂದ, ಬಿಸಿಲು ಮಳೆ ಕಡಿಮೆ ಆಗಿ ನಾನಾ ಕಾರಣಗಳು ನಾಶ ಆಗುತ್ತೆ. ಅಂತೂ ನಮ್ಮ ಮುಖ್ಯ ಧ್ಯೇಯ ಇರತಕ್ಕಂಥದ್ದು ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು, ನೆಡುವಂಥದ್ದು ಒಂದು, ಆದರೆ ಅದಕ್ಕಿಂತ ವಿಶೇಷ ರಕ್ಷಣೆ ಮಾಡುವಂಥದ್ದು. ಈಗ ಇಲ್ಲಿ ಹೇಳಿದರು ಪಾಯಸರವರು, ಗಿಡಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಮಕ್ಕಳು ಗಿಡ ನೆಡಬೇಕು ಅಂತ. ನಾನು ಮಕ್ಕಳತ್ರ ಹೇಳಿ, ಸಣ್ಣ ಮಕ್ಕಳತ್ರ ನೀವು ನಡೆಯಿಂದ ಇನ್ನು ನಾಶ ಆಗುವ ವಿಷಯ ಕೂಡ ಅವರು ಹೇಳಿದರು. ನಾನು ಹೇಳ್ತಾ ಇದ್ದೇನೆ ಯಾವಾಗಲೂ ಧಾರವಾಡಕ್ಕೆ ಅಥವಾ ಹುಬ್ಬಳ್ಳಿ ಕಡೆಯಲ್ಲಿ ಹೋದರೆ ಅಲ್ಲಿ ಕೆರೆಯ ಸುತ್ತ ಎಲ್ಲ ಗಿಡ ನೆಡ್ತಾರೆ. ಗಿಡ ನೆಟ್ಟು ಸ್ವಲ್ಪ ಹೊತ್ತಾದಾಗ ವಯಸ್ಸಾದ ಪ್ರಾಯ ವಯಸ್ಸಾದ ಮುದುಕರು ಇರ್ತಾರೆ, ಮುದುಕ ಮುದುಕರು, ಅವರು ಮೆತ್ತಗೆ ಬೆಲ್ಲಗೆ ಒಂದು ಎಮ್ಮೆಯನ್ನು ಕೋಣವನ್ನು ದನವನ್ನು ಕರ್ಕೊಂಡು ಅದಕ್ಕೆ ಕಟ್ತಾರೆ. ಅದು ಒಂದು 5 ನಿಮಿಷದಲ್ಲಿ ಎಲ್ಲ ಗಿಡದ ಎಲ್ಲೆಲ್ಲ ತಿಂದು ಬೋಳಾಗಿರ್ತದೆ. ಅದಕ್ಕೆ ಅವ್ರಿಗೆ ಹೇಳೋದು, ಏನಾದರೂ ಮಾಡಿ, ಗಿಡಕ್ಕೆ ಎಮ್ಮೆ ಒಂದು ಕಟ್ಟಬೇಡಿ, ಹಸು ಒಂದು ಕಟ್ಟಬೇಡಿ, ಅದು ತಿನ್ನಲಿಕ್ಕೆ ಬಿಡಬೇಡಿ ಅಂತ. ಅಂದರೆ ಈ ಪ್ರಜ್ಞೆ ಇನ್ನೂ ನಮ್ಮ ವಯಸ್ಸಾದವರಿಗೆ ಮತ್ತು ನಮ್ಮ ಮಧ್ಯಮ ವಯಸ್ಸಿನವರಿಗೆ ಸಣ್ಣ ವಯಸ್ಸಿನವರಿಗೆ ಬರಬೇಕು, ನಮಗೆ ಪ್ರಜ್ಞೆ ಬರಬೇಕು. ಇದಕ್ಕೆ ಒಂದು ಮುಖ್ಯ ಆದರ್ಶ ಏನು ಅಂತಂದರೆ ಮಾತೃ ಹೃದಯ ಇರಬೇಕು. ನಾನು ಹೇಳ್ತೇನೆ ನಿಮಗೆ ಎಲ್ಲರಿಗೂ ಕೂಡ, ಗಿಡಗಳ ಬಗ್ಗೆ ಮಾತೃ ಹೃದಯ, ತಾಯಿ ಹೃದಯ ಇರಬೇಕು. ಹೇಗೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದರೆ, ಜ್ವರ ಬತ್ತನು ಕೆಮ್ಮು ಇದಾನೆ ಕೆಮ್ಮದಾನೆ ಕೆಮ್ಮದಾನೆ ಬತ್ತನು ಕೇನಿ ಕೇನಿ ಕೇಮ ಅಂತ ಹೇಳ್ತಾರೆ. ಅಂದರೆ ಮಕ್ಕಳನ್ನು ಮಾತೃ ಹೃದಯದಿಂದ ನೋಡುವಾಗ ಸಣ್ಣ ಕೆಮ್ಮು, ಒಂದು ಸಣ್ಣ ಜ್ವರ ಬಂದರೆ ಭೀಕರವಾದಂಥ ಭಯ ಆಗುತ್ತೆ, ಏನಾಯಿತು ಏನಾಯಿತು ಅಂತ ನಾವು ತಳಮಳಿಸ್ತೇವೆ. ಯಾಕೆಂದರೆ ಮಗುವಿಗೆ ಏನಾಗಬಾರ್ದು, ನಮ್ಮ ಮಗುವಿಗೆ ರಕ್ಷಣೆ ಬೇಕು. ಜ್ವರ ಬಂತು, ಕಾಯಿಲೆ ಬಂತು, ಏನಾದರೂ ನೆಗಡಿ ಆಯಿತು, ಯಾಕಾಯಿತು ಯಾಕಾಯಿತು ಅಂತ ನಾವು ವಿಮರ್ಶೆ ಮಾಡ್ತೇವೆ. ಅದೇ ರೀತಿ ಗಿಡಗಳಿಗೆ ಕೂಡ ನಾವು ಅದೇ ರೀತಿ ವಿಮರ್ಶೆ ಮಾಡಬೇಕು. ಒಂದು ಗಿಡ ನೆಡೋದು ಮಾಕೆ ಅಲ್ಲ, ಅದನ್ನು ರಕ್ಷಣೆ ಮಾಡುವಾಗ ಮಾತೃ ಹೃದಯದಿಂದ ಮಾಡಬೇಕು. ತಾಯಿಯ ಹೃದಯದಲ್ಲಿದ್ದಾಗ ಹೇ ಗಿಡ ಹೇಗಿದೆ ಇವತ್ತು, ಅದು ಹೇಗೆ ಬೆಳೆದಿದೆ, ಹೇಗೆ ಅದು ವೃಕ್ಷ ಆಗ್ತದೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಈ ಮಾತೃ ಹೃದಯವನ್ನು ಕೊಟ್ಟರೆ ಚೆನ್ನಾಗುತ್ತೆ. ಮಾತೃ ಹೃದಯ ಕೊಡದಿದ್ದರೆ ಏನಾಗುತ್ತೆ ಅಂತಂದರೆ, ನಮಗೊಂದು ತಮಾಷೆಗೊಂದು ಕತೆ ಇತ್ತು. ಏನಂತಂದರೆ ಒಬ್ಬ ಹುಡುಗ ಗಿಡ ನೆಟ್ಟು ಪ್ರತಿ 3 ದಿವಸ ಹೋಗಿ ಅದು ಎತ್ತಿನ ಬೇರೆ ಎತ್ತು ಬುಳ್ಳಿಯನ್ನು ನಿಂತು ಓಡು ಅಂದು ನಿಜ ದೈ ನಡಪನು ಮುಜಿ ದಿನ ಕರ ಏನು ಬದು ದೇರ್ತು ತೂಪನು ಬೇರೆ ಎತ್ತು ಬುಳ್ಳಿ ಅವು ಏ ದಿನ ಬದುಕು ಆ ಜೋಕ್ಲಿಗೆ ಒಂದು ಬಾರಿ ಮರಲು ದೈ ಎತ್ತು ಮರಲ ಆತನ ತೂಪಿ ನಿಜ ಬೇರನ್ನು ಎತ್ತನ್ನು ತೂಪನು ಹಾಗಲ್ಲ. ಅದಕ್ಕೆ ನೀರಿರೋದು, ಸಾಧ್ಯವಿದ್ದರೆ ಗೊಬ್ಬರ ಹಾಕಿ ಅದನ್ನು ರಕ್ಷಣೆ ಮಾಡುವಂಥದ್ದು, ಜಾನುವಾರುಗಳು ತಿನ್ನದ ಹಾಗೆ ರಕ್ಷಣೆ ಮಾಡುವಂಥದ್ದು ಬಹಳ ಅಗತ್ಯ. ಹಾಗಾಗಿ ಇವತ್ತು ಇಡೀ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಕರ್ತವ್ಯ ಏನು ಅಂತಂದರೆ ಗಿಡ ನೆಟ್ಟದ್ದನ್ನು ರಕ್ಷಣೆ ಮಾಡಿ, ಮಾತೃ ಹೃದಯದ ತಾಯಿ ಹೃದಯದ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ನಮ್ಮದಿದೆ. ಇವತ್ತು ನಮ್ಮ ಶೌರ್ಯ ತಂಡದವರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಕೈಪಿಡಿಯನ್ನು ಮಾಡಿದ್ದಾರೆ, ಇದು ಸಣ್ಣ ಕೈಪಿಡಿ ಅಲ್ಲ, ದೊಡ್ಡ ಕೈಪಿಡಿ. ಯಾಕೆಂದರೆ ಅವರು ವಾಲಂಟಿಯರ್ಸ್, ಅವರು ಸ್ವಯಂ ಸೇವಕರು, ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಗ್ರಾಮ ನಮ್ಮ ಗ್ರಾಮ ನಮ್ಮ ಊರು ನಂತ ಹೇಳಿ ಏನಾದರೂ ಸಮಸ್ಯೆ ಬಂದರೆ ಆಪತ್ತು ಬಂದ ತಕ್ಷಣ ಉಡುಗೆ ಮಾಡ್ತಾರೆ. ಏನು ಕಥೆಗಳಿದ್ದ ಅವರ ಕಥೆಗಳೆಲ್ಲ ಓದಿದರೆ ಬಹಳ ವಿಚಿತ್ರವಾಗಿ ಕಾಣ್ತಾರೆ. ಅಷ್ಟು ಮಾಡಿದ್ರು. ಈಗ ಅವರಿಗೆ ಅರಣ್ಯ ಸಂರಕ್ಷಣೆ ಕೆಲಸವನ್ನು ಕೂಡ ಪಾಯಸವರು ಕೊಟ್ಟಿದ್ದಾರೆ. ಏನಕ್ಕೆ ಯಾಕೆ ಕೊಟ್ಟಿದ್ದಾರೆ ಅವರು ಅಂತಂದರೆ, ಇಂತಹ ತಾಯಿ ಮಾತ್ರ ದೈಗಳಿಂದ ಮಾತ್ರ ಇದು ರಕ್ಷಣೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರಿ ಅರಣ್ಯ ಬೆಳೆಸಬೇಕು, ಅರಣ್ಯ ಉಳಿಸಬೇಕು ಮತ್ತು ಅರಣ್ಯ ರಕ್ಷಿಸಬೇಕು. ಈ ಮೂರು ಕೆಲಸನ ಮಾಡಬೇಕು. ಅರಣ್ಯ ಇಲಾಖೆಯವರು ಬಹಳ ಸೇವೆಯನ್ನು ಮಾಡ್ತಾರೆ, ಆದರೆ ಅರಣ್ಯ ಇಲಾಖೆ ಮಾಡುವಂಥ ಕೆಲಸಕ್ಕೆ ಯಾರು ಗುರುತಿಸೋದಿಲ್ಲ. ಅದೇನು ಮಾಡ್ತಾರೋ ಏನು ಮಾಡ್ತಾರೆ ಅಂತ. ಅರಣ್ಯ ಇಲಾಖೆ ಬೇರೆಯವರಲ್ಲ, ನಮ್ಮವರೇ ಅವರು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಮಾಡುವಂಥ ಕೆಲಸ ಅವ್ರದ್ದು, ಸರ್ಕಾರದ ಕೆಲಸ ಅಲ್ಲ, ಸಮಾಜದ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮತ್ತು ಅವರು ರಕ್ಷಿಸಿದಂಥ ಗಿಡ ನಾಳೆ ಅವರು ತೆಗೆದುಕೊಂಡು ಹೋಗೋದಿಲ್ಲ. ಈಗ ನಾನು ಒಂದು ಉದ್ದೇಶಕ್ಕಾಗಿ ಇದನ್ನು ಮಾಡಿದೆ ಏನಂತಂದರೆ, ನಮ್ಮ ಯೋಜನೆಯಿಂದ ಪ್ರೋತ್ಸಾಹ ಕೊಟ್ಟಿದೆ. ಯಾಕೆ ಅಂತಂದರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವು, ಮಂಗ ಮತ್ತು ಆನೆ ಕಣವೆ ಮತ್ತು ಬೇರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವು. ಯಾಕಂದರೆ ಊರಿನಲ್ಲಿರುವಷ್ಟು ಆಹಾರ ಕಾಡಿನಲ್ಲಿಲ್ಲ. ಮೊದಲು ಕಾಡಿನಲ್ಲಿ ಸಾಕಷ್ಟು ಆಹಾರ ಇತ್ತು, ಇವತ್ತು ಕಾಡಿನಲ್ಲಿ ಆಹಾರಗಳೇ ಇಲ್ಲ. ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದ್ದಾವೆ. ಯಾಕೆ ಅಂತಂದರೆ ಮನೆಗೆ ಹತ್ತಿರ ಬಂದರೆ ಈಗ ಹುರಿ ಚಿರತೆ ಯಾಕೆ ಬರ್ತದೆ, ಕೋಳಿ ಸಿಗ್ತದೆ ಈ ಕಡೆಗೆ. ಕಾಡಲ್ಲಿ ಕಾಡು ಪ್ರಾಣಿ ಇಲ್ಲ ಅಂತಂದರೆ ನಮ್ಮ ಕೋಳಿ ಮನೆ ಹತ್ರ ಆದ್ರೂ ಕೋಳಿ ಇರ್ತದೆ, ಆಡು ಇರ್ತದೆ ಮನೆ ಹತ್ರ ಬರ್ತದೆ. ಹಾಗೆ ಅನೇಕ ಪ್ರಾಣಿಗಳಿಗೆ ಕಾಡಿನಲ್ಲಿ, ಸಸ್ಯಹಾರಿಗಳಿಗೆ ವಿಶೇಷವಾಗಿ, ಮಾಂಸಾಹಾರಿಗಳಿಗಂತೂ ಭಾಳ ಕಷ್ಟ, ಅವ್ರು ಬದುಕುವುದೇ ಕಷ್ಟ. ಅದಕ್ಕೆ ನಾಶ ಆಗ್ತವೆ. ಹುಲಿ ಇಲ್ಲವೇ ಇಲ್ಲ, ಚಿರತೆಗಳು ಇಲ್ಲವೇ ಇಲ್ಲ. ಕಾಡು ಪ್ರಾಣಿ ಮಾಂಸಾಹಾರಿ ಕಾಡಿನ ಪ್ರಾಣಿಗಳು ಸಂಪೂರ್ಣ ನಾಶವಾಗಿದೆ. ಯಾಕೆಂದರೆ ಬೇಕಾದ ಆಹಾರ ಸಿಕ್ಕುವುದಿಲ್ಲ. ಸಸ್ಯಹಾರಿಗಳಿಗಾದರೂ ನಾವು ಅವರನ್ನು ರಕ್ಷಣೆ ಮಾಡ್ಬೋದು, ಅವರಿಗೆ ಆಹಾರ ಕೊಡ್ಬೋದು, ಅವರಿಗೆ ಬೇಕಾದಂಥ ತಿಂಡಿಯನ್ನು ಪಡ್ಕೊಳ್ಬೋದು. ವೃಕ್ಷಗಳಲ್ಲಿ ಇರತಕ್ಕಂಥ ಚಿಗುರು, ಹಣ್ಣು, ಹೂವು ಅವುಗಳೆಲ್ಲ ತಿಂದು ಬದುಕ್ತವೆ. ಅದಕ್ಕೆ ನಾನು ಒಂದು ಯೋಚನೆ ಮಾಡಿದೆ, ಕಾಡಿನಲ್ಲಿ ವೃಕ್ಷ ಬೆಳೆಸಿದರೆ, ಕಾಡಿನಲ್ಲಿ ವನ ಬೆಳೆಸಿದರೆ ಆಹಾರಕ್ಕಾಗಿ ಊರಿಗೆ ಬರುವಂಥ ಅವಕಾಶ ಇರೋದಿಲ್ಲ, ಮತ್ತು ನಮ್ಮ ಕೃಷಿ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಕೊಡಗಿನವರು ಬರ್ತಾರೆ ಧರ್ಮಸ್ಥಳಕ್ಕೆ, ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ನಮ್ಮ ತೋಟದಲ್ಲಿ, ಕಾಫಿ ತೋಟದಲ್ಲಿ ಆನೆಗಳು ಕಾಯಮಾಗಿದೆ ಅಂತ. ಅದಕ್ಕೆ ರೆಸಿಡೆಂಟ್ ಆನೆಗಳು ಅಂತ, ನಮ್ಮ ಊರ್ದ ಆನೆಲ್ಲಿ ಒಂದು ಬಂದು ನಿಮಗೆ ದಯಬಂಡ ಕಾಡು ಆನೆಲ್ಲಿ ಬರ್ತಾನೆ, ಊರ್ದು ತೋಟ ಬರ್ತಾನೆ, ಹೋಗ್ಬೋದು ಈಗ ಒಲೆ ಅಂತೂ ಈ ಮೂಲಿಕಿನಾದ ಕಾಡಿಗೆ ಕುಜಿತ್ತು. ಹಾಗಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಕಾಡಿನಲ್ಲಿ ನಾವು ವೃಕ್ಷಗಳನ್ನು ಬೆಳೆಸಿದರೆ, ಹಣ್ಣು ಹಂಪಲ ಗಿಡ ಬೆಳೆಸಿದರೆ, ಅದರಿಂದ ಕಾಡು ಪ್ರಾಣಿಗಳಲ್ಲಿ ಇದ್ದಾವೆ ಅವ್ರಿಗೆ ಸಹ. ಅವ್ರು ನಮ್ಮೊಂದು ತತ್ವ ಇದೆ ಜೈನ ಧರ್ಮದಲ್ಲಿ, ಅಂದರೆ ಜೀವೋ ಅವ್ರ ಜೀನದು, ಬದುಕು ಮತ್ತು ಬದುಕಗೊಡು ಅಂತ. ಬದುಕಬೇಕು, ನಾವು ಬದುಕಬೇಕು, ಹಾಗಂದ್ರೆ ಇನ್ನೊಬ್ಬರ ತಲೆ ಮೇಲೆ ಹತ್ತಿ ಹೋಗುವಂಥದ್ದಲ್ಲ, ಬದುಕು ಮತ್ತು ಬದುಕಗೊಡಬೇಕು ಅಂತ. ಒಂದು ಕತೆ ಇದೆ, ಕತೆ ಹೇಳಿ ನನ್ನ ಭಾಷಣ ಮುಗಿಸ್ತಾನೆ. ಮನುಷ್ಯರಿಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತ ಅಕ್ಬರ್ ಬೀರ್ಬಲ್ ಹತ್ರ ಕೇಳಿದಂತೆ. ಅದಕ್ಕೆ ಅವನ್ನ ನಾನು ನಿಮಗೆ ತೋರಿಸ್ತೇನೆ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಮಂಗನನ್ನು, ಕೋತಿಯನ್ನು ಅದರೊಳಗೆ ಇಡ್ತಾನಂತೆ. ಅದರ ಮರಿಯನ್ನು ಕೂಡ ಅದಕ್ಕೆ ಕೈಲಿ ಕೊಡ್ತಾರೆ. ನೀರು ತುಂಬಿಸ್ತಾ ಬರ್ತಾರೆ ಪಾತ್ರೆಗೆ. ನೀರು ತುಂಬಿದಾಗ ಆ ಮಂಗ ಏನು ಮಾಡ್ತದಂತೆ, ಸ್ವಲ್ಪ ಹೊತ್ತು ಮರಿಯನ್ನು ಮೇಲೆ ಇರ್ತದೆ, ಇನ್ನೂ ಕುಟ್ಟು ಇನ್ನೂ ಮೇಲೆ ಇರ್ತದೆ, ಮೂಗಿನ ಹತ್ರ ಬರೋ ಇನ್ನೂ ಮೇಲೆ ಇರ್ತದೆ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾಗುವಾಗ ಅದನ್ನು ಕೆಳಗೆ ಹಾಕಿ ಅದರ ಮೇಲೆ ನಿಲ್ತದಂತದ್ದು. ಹಾಗೆ ಹೇಳಿದೆ, ಮನುಷ್ಯರಿಗೂ ಪ್ರಾಣಿಗಳಿಗೆ ಇದೇ ವ್ಯತ್ಯಾಸ. ಮನುಷ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡಿ, ತಾಯಿ ತಂದೆ ಅಥವಾ ಬಂಧುಗಳು, ಮನುಷ್ಯರು ತಮ್ಮನ್ನು ತಾವು ತ್ಯಾಗ ಮಾಡಿ, ಈ ಶೌರ್ಯ ತಂಡದವರು ತಮ್ಮ ಸುಖವನ್ನು ಮರೆದು, ತಮಗೆ ಬರುವಂಥ ಅಪಾಯವನ್ನು ಮರೆದು ಇನ್ನೊಬ್ಬರ ರಕ್ಷಣೆ ಕೊಡ್ತಾರೆ. ಆದರೆ ಪ್ರಾಣಿಗಳು ಹಾಗಲ್ಲ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕಾಗಿ ಅದು ಮಾಡ್ತವೆ ಅಂತ. ಧರ್ಮಸ್ಥಳದಲ್ಲಿ ಮೂರು ಆನೆ ಇದೆ, ಮೂರು ಆನೆ ಎರಡು ಅಜ್ಜಿ ಒಂದು ತಾಯಿ. ಧರ್ಮಸ್ಥಳ ಮೂರು ಜಾನೆ ಒಂದು ಅಂಜಿ ಅಜ್ಜಿ ಒಂಜಿ ಅಪ್ಪೆ ಪೆದ್ದನ ಅಪ್ಪೆ ಒಂಜಿ ಬಕ್ಕೊಂಜಿ ಪ್ರಾಯದ ಆನೆ ಅಜ್ಜಿ ಇದು ಮನ್ಪಿಂಗ್ ಕಿನ್ನಿ ಒಂಜಿ ಉಂಡವು ಬೇತೆ ಮಾತಾಡಲ ರಾಜಿ ಕಿನ್ನಿದಾರನ ಒಂಜಿ ಬೊಬ್ಬೆ ಪಾಟ ಪೂರ ರಡ್ಲ ಬಲ್ಪು ಅಪ್ಪೆಲ್ಲ ಅಜ್ಜಿಲ್ಲ ಬಲ್ಪು ದಾನ ಎಂಡ ಬಾಲ್ಯ ತಿನ್ನಾಗ ಮಾತ್ರ ಒಯ್ತು ಹಿನ್ಪತ್ತಂದೆ ಅವು ಕಿನ್ನಿ ಕೊರಪುಜ ಕಿನ್ನಿ ಕೊರಪುಜ ಹೆಂಗೆ ಭಾರಿ ಹಾಸ್ಯನೆ ಬೊಕ್ಕ ಪೂರ ಸರಿ ಒಂಚು ಆನೆ ತಿತ್ತು ಕಿನ್ನಿ ಪೌಡ್ ಅಲ್ಪ ವಾ ಅಂತ ಬಂಡೆ ಅವು ಪೂರ ಬಲ್ಪು ರಡ್ಡ ಅಪ್ಪೆಲ್ಲ ಅಜ್ಜಿಲ್ಲ ಬಲ್ಪು ಅಂಡ ತಿನ್ನಾಗ ಮಾತ್ರ ಅವು ಕೊರಪುಜ ಬಾಲ್ಯ ಕಿಪ್ಪಡು ಬಂದು ಎಂಕ್ಲೆ ಕೊರಪುಜ ಎಂಕ್ಲೆಗ್ಲೆ ಮನುಷ್ಯರಿಗೆ ವ್ಯತ್ಯಾಸ ಪ್ರಾಣಿಗಳ ಬಂಡ ನಮ್ಮ ತ್ಯಾಗ ಮಾಡ್ತದೆ ನನ್ನರಿಗೆ ಉಪಕಾರ ಮಾಡ್ಬಂಡ ಅವು ಅಂಚತ್ತೆ ಆಯ್ಕೆನ ಸುಖ ತೂ ಒಂದು ಬೊಕ್ಕ ನನ್ನ ಸುಖ ತೂಪೇರಿ. ಹಾಗಾಗಿ ಎಲ್ಲರೂ ಇವತ್ತು ಈ ವ್ರತವನ್ನು ಕೈಕೊಳ್ಳಿ, ಅದೊಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೀರಿ, ಇಲಾಖೆಯವರು ಪ್ರತಿಜ್ಞೆ ಮಾಡಿದೆ, ಏನು ನಮ್ಮ ಕಾಡು ನಮ್ಮ ಊರು ನಮ್ಮ ಕಾಡು ಅಂತ. ಇದರ ಜೊತೆಗೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ತಾ, ನಮ್ಮ ಊರನ್ನು ರಕ್ಷಣೆ ಮಾಡಿಕೊಳ್ತಾ. ಈಗ ಅವ್ರು ಹೇಳಿದರು ಪರಿಸರದಿಂದ ಏನಾಗಿ ಈ ವರ್ಷ ಮಳೆ ತಡ ಆಯಿತು, ಇದನ್ನು 50 ವರ್ಷಕ್ಕಿಂತ ಹೇಳಿದ್ದಾರೆ. ನನ್ನ ಬರ್ಸಬಾರ ಪೂಜಿ ನನ್ನ ದುಂಬು ಜಾಸ್ತಿ ಹಾಕ್ಕೊಂಡು ಸೀಸನ್ ಪೂರ ಬದಲಾಗ್ಬಿಟ್ಟು 5 ವರ್ಷದುಂಬ ಅಂತ. 5 ವರ್ಷದುಂಬನೇ ಆನ್ಲೈನ್ ಅಂದಿದ್ದೆ ಹೆಂಚಿನ ಮಾತ ಮೊಕ್ಕಲ್ನ ಪೊಕ್ಕಡೆ ಹೆಂಚ ಆತ ಕಷ್ಟಾಪಣೆ ಹೇಗಾಗೋದು. ಈಗ ನಮ್ಮ ಕಣ್ಣೆದುರು ಈ ವರ್ಷ ಭೀಕರವಾದ ಬರಗಾಲ ಬಂದಿತ್ತು. ಏಪ್ರಿಲ್ ಜೂನ್ ಜುಲೈಯಲ್ಲೇ ಮಳೆ ಇಲ್ಲ, ನಮ್ಮ ಗುಲ್ಬರ್ಗ ವಿಜಯಪುರ ಆ ಸೈಡೆಲ್ಲ ಒಂದು ಬೆಳೆ ಹೋಯಿತು. ಧಾನ್ಯದ ಬೆಳೆ ಸಂಪೂರ್ಣ ಹೋಯಿತು. ಹೀಗಾಗಿ ಧಾನ್ಯ ಬೆಳೆ ಬೆಳಿಬೇಕಾಗಿದ್ದರೆ ಮಳೆ ಬರಬೇಕು, ಮಳೆ ಬರಲಿಲ್ಲ, ಧಾನ್ಯದ ಬೆಳೆ ಹೋಯಿತು. ಇದು ಯಾಕೆ ಹೇಳ್ತೇನೆ ನಿಮಗೆ ಅಂತಂದರೆ, ನಾವು ಯಾವುದನ್ನು ಕೂಡ ಇವತ್ತು ವಿಜ್ಞಾನಿಗಳು ಹೇಳಿದ್ರೆ ತಿರಸ್ಕಾರ ಮಾಡೋ ಹಾಗಿಲ್ಲ. ಈಗ ಸರಿಯಾಗಿ ಅರಣ್ಯೀಕರಣ ಆಗದೇ ಇದ್ದರೆ ಇನ್ನು ಮುಂದಿನ ಜನಾಂಗಕ್ಕೆ ಭಾಳ ದೊಡ್ಡ ಅಪಾಯ ಇದೆ. ಆ ಅಪಾಯವನ್ನು ತಪ್ಪಿಸಬೇಕಾದ್ರೆ ನಾವೆಲ್ಲರೂ ನಮ್ಮ ಕರ್ತವ್ಯನ ಮಾಡಲೇಬೇಕು, ನಮ್ಮ ತ್ಯಾಗವನ್ನು ಮಾಡಲೇಬೇಕು, ನಮ್ಮ ಶ್ರಮವನ್ನು ವಹಿಸಲೇಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತಾನೆ. ದೇವರ ಆಶೀರ್ವಾದ ಮನುಷ್ಯನ ಮೂಲಕ ಹೋಗಬೇಕು. ದೇವರು ಮಾಡ್ತಾನೆ ಇಲ್ಲ, ದೇವರ ಮೇಲೆ ಬಿಡ್ಲಿಕ್ಕೆ ಆಗುವುದಿಲ್ಲ. ದೇವರ ಅನುಗ್ರಹ ಕಾಣಬೇಕು, ಮನುಷ್ಯ ಪ್ರಯತ್ನ ಬೇಕು. ಹಾಗೆ ನಾವೆಲ್ಲ ಮಾಡೋ ಮನುಷ್ಯ ಪ್ರಯತ್ನಕ್ಕೆ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಯಶಸ್ವಿ.
3: ಇದುವರೆಗೆ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳಿದಿರಿ.

0: ಮಧ್ಯಮ ಕಾಲದಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ನಾದಬ್ರಹ್ಮ ಹಂಸಲೇಖ ಅವರ ಕಾಂಬಿನೇಷನ್ನ ಎವರ್ಗ್ರೀನ್ ಸಿನಿಮಾ ರಾಮಚಾರಿ. ರಾಮಚಾರಿ ಚಿತ್ರದ ಮಧುರ ಮಂಜುಳಗಾನ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.
1: ಓಡಲಿವಳು ಹುಣ್ಣಿಮೆ, ಬಿರಿಯಲಿವಳು ನೈದಿಲೆ, ಚಿಗುರು ಮಾವು ಬಯಸಿದೆ, ಒಳಗೆ ಕುಹುದನಿಯಿದೆ.
0: ಸ್ಯಾಂಡಲ್ವುಡ್ ನ ಅಪ್ರತಿಮ ಜೋಡಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ಮಾಲಾಶ್ರೀ ಅಭಿನಯದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಮಾಂತ್ರಿಕ ಲೋಕಕ್ಕೆ ತಮಗಿದು ಆತ್ಮೀಯ ಸ್ವಾಗತ. ಈ ಚಿತ್ರದ ಹಾಡುಗಳು ಅಂದ್ರೆ ಅದು ಬಣ್ಣಗಳ ಹಬ್ಬ. ಬನ್ನಿ ಇಂದಿನ ಕಾರ್ಯಕ್ರಮವನ್ನು ಒಂದು ಅದ್ಭುತವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಯಾರಿವಳು?

ಹಂಸಲೇಖ ಅವರ ಸಾಹಿತ್ಯ ಮತ್ತು ಮನೋಹರ ಅವರ ಧ್ವನಿ ಎಂಥವರನ್ನು ಕೂಡ ಮರುಳು ಮಾಡುತ್ತೆ ಅಲ್ವಾ. ಈ ರಾಮಾಚಾರ್ಯ ಚಿತ್ರದ ಪ್ರತಿಯೊಂದು ಹಾಡುಗಳು ಕೂಡ ಅದೊಂದು ಕವಿತೆಯ ಹಾಗೆ. ಈಗ ಮುಂದಿನ ಹಾಡು ಆ ಕಾಲದ ಪ್ರತಿಯೊಬ್ಬ ಹುಡುಗರ ಫೇವರೇಟ್ ಹಾಡು. ತನ್ನ ಊರಿನ ಬೆಡಗಿಯ ಬಗ್ಗೆ ರಾಮಾಚಾರಿ ಹಾಡೋ ಈ ಹಾಡು ಇವತ್ತಿಗೂ ಹಸಿರು.

ಕಲ್ಯಾಣಿ ಅಂದ್ರೆ ಅದು ಬರೀ ಹೆಸರಲ್ಲ, ಅದೊಂದು ಸಂಚಲನ. ಈ ಸಿನಿಮಾದಲ್ಲಿ ರವಿಮಾಮ ಅವರ ಆಟ ಪಾಠ ಎಲ್ಲವೂ ಡಿಫರೆಂಟ್. ಸರಿ, ಈಗ ಸ್ವಲ್ಪ ಫಿಲಾಸಫಿ ಕಡೆಗೆ ಹೋಗೋಣ. ಪ್ರಪಂಚವನ್ನೇ ಆಡಿಸೋ ಆ ಮಾಯಗಾರನ ಬಗ್ಗೆ ರಮಚಾರಿ ಹಾಡು ಈ ಹಾಡನ್ನು ಕೇಳೋಣ.

ಜೀವನದ ಸತ್ಯವನ್ನು ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಲ್ವಾ. ಆದರೆ ರಾಮಾಚಾರಿ ಅಂದ್ರೆ ಅದು ಬರೀ ಮೆಲೋಡಿ ಮಾತ್ರವಲ್ಲ, ಅಲ್ಲಿ ಮಾಸ್ ಎನರ್ಜಿಯೂ ಇದೆ. ಈಗ ಕೇಳಿ ಕಾಮಿಡಿ ಮತ್ತು ಕಿಡಿಗೇಡಿತನ ತುಂಬಿರುವ ಈ ಮಜವಾದ ಹಾಡು.

0: ಏಯ್ ಮೆಲ್ಲಗ್ಬಿಡಿಯೋ
1: ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ.
2: ಗುರುಡೆ

ಅಪ್ಪಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ಚಿತ್ರದ ಸವಿ ನೆನಪಿನೊಂದಿಗೆ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತ್ರೆಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ಇರಿದ ಬಾರಿ ಸಂತೋಷ ಆಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಹಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನಾನು ನಿತ್ಯಾನಂದ್ ಬಂದೇಕರ್, ಸಹಾಯಕ ಪ್ರಾಧ್ಯಾಪಕರು, ಮೆಕ್ಯಾನಿಕಲ್ ವಿಭಾಗ, SDM ತಾಂತ್ರಿಕ ವಿದ್ಯಾಲಯ, ಉಜಿರೆ. ಇಂದಿನ ವಿಷಯ ದೈನಂದಿನ ಬಳಕೆಗಾಗಿ ಸಂಯೋಜಿತ ವಸ್ತುಗಳು. ಸಂಯೋಜಿತ ವಸ್ತುಗಳನ್ನು ಸಾಮಾನ್ಯವಾಗಿ ಕಾಂಪೋಸಿಟ್ಸ್ಗಳೆಂದು ಕರೆಯುತ್ತಾರೆ. ಇದು ಇಂಜಿನಿಯರಿಂಗ್ನ ಪ್ರಮುಖ ಶಾಖೆಯಾಗಿದ್ದು ಅದು ವಸ್ತುಗಳ ವರ್ತನೆಯೊಂದಿಗೆ ವ್ಯವಹರಿಸುತ್ತದೆ. ಸಂಯೋಜಿತ ವಸ್ತುಗಳು ಮ್ಯಾಟ್ರಿಕ್ಸ್ ಮತ್ತು ಬಲವರ್ಧನೆಗಳೆಂಬ ಎರಡು ಭಾಗಗಳಿಂದ ಮಾಡಲ್ಪಟ್ಟಿದೆ. ರಿಇನ್ಫೋರ್ಸ್ಮೆಂಟ್ ಅಂಡ್ ಮ್ಯಾಟ್ರಿಕ್ಸ್ ಎರಡನ್ನೂ ಉಪಯೋಗಿಸಿ ಕಾಂಪೋಸಿಟ್ ಮೆಟೀರಿಯಲ್ ಅನ್ನು ತಯಾರಿಸಲಾಗುತ್ತದೆ. ಮ್ಯಾಟ್ರಿಕ್ಸ್ ಪ್ರಮುಖ ವಸ್ತುವಾಗಿದ್ದು ಇದರಲ್ಲಿ ಎರಡು ಅಥವಾ ಹೆಚ್ಚಿನ ಬಲವರ್ಧನೆಗಳನ್ನು ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಹುದುಗಿಸಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳ ಮ್ಯಾಟ್ರಿಕ್ಸ್ನಲ್ಲಿ ಸರಿಯಾದ ಮಾರ್ಪಾಡು ಮಾಡುವ ಮೂಲಕ ಶಕ್ತಿ, ಗಟ್ಟಿತನ, ತುಕ್ಕು ನಿರೋಧಕತೆ ಮುಂತಾದ ಗುಣಲಕ್ಷಣಗಳ ಅಪೇಕ್ಷಿತ ಸಂಯೋಜನೆಯನ್ನು ಸಾಧಿಸಬಹುದು. ಸಂಯೋಜಿತ ವಸ್ತುಗಳನ್ನು ವಾಹನಗಳು, ಏರೋಸ್ಪೇಸ್ ಉದ್ಯಮ,

0: ಮಿಲಿಟರಿ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳ ಭಾಗಗಳನ್ನು ತಯಾರಿಸಲು ಪ್ರಮುಖವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಮನೆ ಕಟ್ಟಲು ಬಳಸುವ ಸಿಮೆಂಟ್, ಉಕ್ಕು, ಜಲ್ಲಿ ಮತ್ತು ಮರಳಿನ ಕಾಂಕ್ರೀಟ್, ನಾರುಗಳಿಂದ ಬಲಪಡಿಸಲಾದ ಪಾಲಿಮರ್, ಸಿರಾಮಿಕ್ ನಿಂದ ಬಲವರ್ಧಿತ ಪಾತ್ರೆಗಳು ಇತ್ಯಾದಿಗಳು ಸಂಯೋಜಿತ ವಸ್ತುಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಮನೆಯ ಬಾಗಿಲುಗಳು, ಕಿಟಕಿಗಳು, ಪಾತ್ರೆಗಳು, ಕುರ್ಚಿ, ಟೇಬಲ್, ವಾಹನದ ಭಾಗಗಳನ್ನು ಕಾಂಪೋಸಿಟ್ಸ್ನಿಂದಾಗಿ ತಯಾರಿಸಲಾಗುತ್ತದೆ. ಕಾಂಪೋಸಿಟ್ಸ್ಗಳನ್ನು ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ಗೆ ಬಳಸುವ ವಸ್ತುಗಳ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ PMC, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ MMC, ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ CMC ಮತ್ತು ಲ್ಯಾಮಿನೇಟ್ಸ್ಗಳು. ಲ್ಯಾಮಿನೇಟ್ಸ್ನಿಂದಾಗಿ ಟೇಬಲ್ಗಳು ಅಥವಾ ಬಾಗಿಲುಗಳನ್ನು ಸಾಮಾನ್ಯವಾಗಿ ತಯಾರಿಸುತ್ತಾರೆ. ನಾವು ನಮ್ಮ ಮನೆಗಳಲ್ಲಿ ದಿನನಿತ್ಯದ ಸಂಪರ್ಕಕ್ಕೆ ಬರುವ ಸಂಯೋಜಿತ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಫೈಬರ್ ಗ್ಲಾಸ್ ಬಾಗಿಲುಗಳು, ಕಿಟಕಿ ಚೌಕಟ್ಟುಗಳು, ಸ್ನಾನದ ತೊಟ್ಟಿಗಳು ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜಿತ ವಸ್ತುಗಳಿಗೆ ಉದಾಹರಣೆಯಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಿರಾಮಿಕ್ಸ್ ಮತ್ತು ಗಾಜಿನಿಂದ ತಯಾರಿಸಲಾದ ವಸ್ತುಗಳಿಂದ ಸುತ್ತುವರೆದಿದ್ದೇವೆ. ನಾವು ವಾಸಿಸುವ ಮನೆ ಮತ್ತು ನಾವು ಕೆಲಸ ಮಾಡುವ ಸ್ಥಳವನ್ನು ಕನಿಷ್ಠ ಭಾಗಶಃ ಇಟ್ಟಿಗೆ, ಗಾರೆ, ಸಿಮೆಂಟ್ ಮತ್ತು ಕಾಂಕ್ರೀಟಿನಿಂದ ನಿರ್ಮಿಸಿರಬಹುದು. ಅಡುಗೆ ಶೇಖರಣೆ ಮತ್ತು ಆಹಾರವನ್ನು ಬಡಿಸಲು ಅಡುಗೆ ಮನೆಯಲ್ಲಿ ಸಿರಾಮಿಕ್ಸ್ ಮತ್ತು ಗ್ಲಾಸ್ ಪ್ರಯೋಜನಕಾರಿಯಾಗಿದೆ. ಅಡುಗೆ ಮಾಡಲು ಮತ್ತು ಬಡಿಸಲು ಅತ್ಯುತ್ತಮ ಪಾತ್ರೆಗಳನ್ನು ಪಿಂಗಾಣಿಯಿಂದ ತಯಾರಿಸಲಾಗುತ್ತದೆ. ನೀರು ಕುಡಿಯುವ ಲೋಟಗಳು, ಊಜಿಗಳು ಮತ್ತು ಜಾಡಿಗಳನ್ನು ಗಾಜಿನಿಂದ ತಯಾರಿಸಲಾಗುತ್ತದೆ. ಫೆರೆಕ್ಸ್ ಗ್ಲಾಸ್ ಆಧಾರಿತ ಪಾತ್ರೆಗಳು ಅತಿ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳಬಹುದು. ಅವೆಲ್ಲವೂ ಬೇಕರಿ ಉತ್ಪನ್ನಗಳನ್ನು ಬೇಯಿಸಲು ಬಳಸಲಾಗುತ್ತದೆ. ಸಿರಾಮಿಕ್ ಲೇಪನಗಳು ಓವನ್ನ ಆಂತರಿಕ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಏಕರೂಪ ತಾಪಮಾನವನ್ನು ಹೊಂದಲು ಸಹಾಯಕವಾಗುತ್ತದೆ. ಅವು ಸ್ಕ್ರ್ಯಾಚ್ ಫ್ರೀ ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಅನೇಕ ಪಾತ್ರೆ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು ಪಿಂಗಾಣಿ ಲೇಪಿತವಾಗಿದ್ದು ಅವು ಆಂಟಿ ಸ್ಕ್ರ್ಯಾಚ್, ಕಲೆ ನಿರೋಧಕ ಮತ್ತು ರಾಸಾಯನಿಕಗಳಿಗೆ ನಿರೋಧಕವಾಗಿದೆ. ದೈನಂದಿನ ಎಲ್ಲ ಲೋಹ ಸಾಮಗ್ರಿಗಳನ್ನು ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಗಳಾಗಿವೆ. ಇವು ಸಾಮಾನ್ಯವಾಗಿ ಏಕ ಬಲವರ್ಧನೆಗಳೊಂದಿಗೆ ಬಲವರ್ಧಿತವಾಗಿರುತ್ತದೆ. ಲೋಹವನ್ನು ಮ್ಯಾಟ್ರಿಕ್ಸ್ ಮತ್ತು ಸಿರಾಮಿಕ್, ಗ್ಲಾಸ್, ಪಾಲಿಮರ್ ಅನ್ನು ಬಲವರ್ಧನೆಯಾಗಿ ಒಳಗೊಂಡಿರುತ್ತದೆ. ಗಡಸುತನ, ಶಕ್ತಿ ಇತ್ಯಾದಿ ಯಾಂತ್ರಿಕ ಗುಣಗಳನ್ನು ಸುಧಾರಿಸಲು ಗಟ್ಟಿಯಾದ ಸಿರಾಮಿಕ್ ಕಣಗಳನ್ನು ಮ್ಯಾಟ್ರಿಕ್ಸ್ನೊಂದಿಗೆ ಬಲಪಡಿಸಲಾಗುತ್ತದೆ. ಅಕ್ಕಿ ಹೊಟ್ಟು, ಬುದಿ, ಗ್ರಾಫೈಟ್ ಮತ್ತು ಇಂಗಾಲದಂಥ ಮೃದುವಾದ ವಸ್ತುಗಳನ್ನು ಮ್ಯಾಟ್ರಿಕ್ಸ್ನಲ್ಲಿ ಅಪೇಕ್ಷಿತ ಗುಣಗಳಾದ ಹಗುರುತನ, ಸವೆತ, ಪ್ರತಿರೋಧ ಇತ್ಯಾದಿಗಳನ್ನು ಸಾಧಿಸಲು ಬಲಪಡಿಸಲಾಗುತ್ತದೆ. ಸುಧಾರಿತ ಉಷ್ಣ ಮತ್ತು ಯಾಂತ್ರಿಕ ನಡವಳಿಕೆಯ ಅಗತ್ಯವಿರುವ ಹೆಚ್ಚಿನ ತಾಪಮಾನ ಮತ್ತು ತೀವ್ರವಾದ ಟ್ರೈಬೋಲಜಿಕಲ್ ಅಪ್ಲಿಕೇಶನ್ಗಳಿಗೆ ಕಾಂಪೋಸಿಟ್ ಮೆಟೀರಿಯಲ್ಗಳು ಸೂಕ್ತವಾಗಿವೆ. ಅಲ್ಯೂಮಿನಾ, ಬೋರಾನ್, ಬೋರಾನ್ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್, ಟಿಟಾನಿಯಂ ಕಾರ್ಬೈಡ್ ಇತ್ಯಾದಿ ಕಣಗಳ ಬಲವರ್ಧನೆಗಳನ್ನು ಬಳಸಿಕೊಂಡು ವಿವಿಧ ಸಂಶೋಧಕರು ಹೆಚ್ಚಿನ ಸಂಯೋಜಿತ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಸಂಯೋಜಿತ ವಸ್ತುಗಳು ಬಹಳ ಆಕರ್ಷಕವಾಗಿವೆ. ಕಡಿಮೆ ತೂಕ ಮತ್ತು ಕಡಿಮೆ ವೆಚ್ಚದ ಘಟಕಗಳೊಂದಿಗೆ ಬಲಪಡಿಸಲಾದ ಸಂಯೋಜನೆಗಳು ಅನೇಕ ಕ್ರೀಡೆಗಳಲ್ಲಿ ಪ್ರಾಥಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬ್ಯಾಟ್ ಮತ್ತು ಚೆಂಡುಗಳು, ಈಜುಕೊಳ ಫಲಕಗಳು, ರೇಸಿಂಗ್ ಕಾರ್ ಬಾಡಿಗಳು, ತೊಟ್ಟಿಗಳು, ಶೇಖರಣಾ ಟ್ಯಾಂಕ್ಗಳು, ಸಿಂಕ್ಗಳನ್ನು ಸಾಮಾನ್ಯವಾಗಿ ಆಟೋಮೋಟಿವ್ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸಲಾಗುತ್ತಿದೆ. ಧನ್ಯವಾದಗಳು.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆ ರಚನೆ ಮತ್ತು ಸಂಯೋಜನೆ ವಿಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನು ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
7: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
8: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
7: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
8: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
7: ಅದು ಕೂಡ ಸಂಪೂರ್ಣ ಉಚಿತವಾಗಿ.
8: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
7: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
8: ಅಥವಾ ಟೋಲ್ ಫ್ರೀ ಸಂಖ್ಯೆ 1510 ಕರೆ ಮಾಡಿ.

ಮಾತೆ ರೆಗ್ಲಾ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
2: ಅಣ್ಣ ಎಂಕೋ ಜಿಚ್ಚಾ ಇರೇಗ
3: ಎಂಕದಾಲ ಬರ್ಚಿ ಸೇಕರ
2: ದಾನೆ
3: ದಾದನ ಸೇಕರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
2: ಇರೇಗ ದಾದಾಂಗಿ ವೆಂಕಪ್ಪಣ್ಣ
3: ಎಂಚಿ ನಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾನ್ ಲಾಭ ತೂ ಅರಗೆ ತಿಕ್ಕುಚಿ
2: ಸುರು ಸುರುಕು ಕೃಷಿ ಇರ್ಲೆ ಕನಿ ಎನ್ನಲಾನೆ ಬರ
3: ಇವರ ಮಣಿಪ್ಪಂದೆ ಕುಲ್ಲುವನ ನಿನಂತೂ ನಾ ಕಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆಡ್ಡು
2: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ದಾರ
3: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
2: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
3: ಶೇಖರ
2: ಅವು ನಮ್ಮ ಉಜಿರೆಡೆ ಉಂಡಿ
4: ಅಂದು ನೆಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನೆಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3104 0 ಆಜಿ ಫೋನ್ ನಂಬರ್ ಕೊಡೋರ 97 3104 0 ಆಜಿ
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
6: ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.4

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
3: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
4: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ವ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಗುವೆನಿ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಚಿಂತೆ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಚಲನಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮಣದ ನಾದ ತರಂಗ. ಶುಭ ದಿನ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಹಾಕಿದ ಬಂಧುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪೋಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವೊಂದುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪೋಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವೊಂದುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ಎಲ್ಲರಿಗೂ ನಮಸ್ಕಾರ.

ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಇದು ರೇಡಿಯೋ ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಶ್ರೋತೃಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

0: ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲಾ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲಾ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?
1: ಕೇಳುಗರೆ, ಪ್ರಕೃತಿ ಮನೋವಿಜ್ಞಾನದ ವೈಶಿಷ್ಟ್ಯ ಸಂಚಿಕೆಗೆ ಸ್ವಾಗತ. ನಾವು ಫಸ್ಟ್ MSc ಸೈಕಾಲಜಿಯ ವಿದ್ಯಾರ್ಥಿಗಳು. ಇಂದು ಪ್ರಕೃತಿಯ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕ ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ.
2: ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ಕಡಲ ತೀರದಲ್ಲಿ ಅಲೆಗಳು ಅಪ್ಪಳಿಸುವುದನ್ನು ನೋಡಿದಾಗ, ಅದನ್ನು ಅನುಭವಿಸಿದಾಗ ನಮ್ಮ ಮನಸ್ಸಿನ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸೌಂದರ್ಯವನ್ನು ಮೀರಿದ ಆಳವಾದ ಸಂಪರ್ಕವಿದೆ. ಇದು ಮನೋವಿಜ್ಞಾನದಲ್ಲಿ ಆಳವಾಗಿ ಬೇರೂರಿದ ಸಂಬಂಧವಾಗಿದೆ.
0: ಒಮ್ಮೆ ನಿನ್ನ ಮಡಿಲಲ್ಲಿ ಮಲಗಿದರೆ ಎಲ್ಲಾ ನೋವುಗಳು ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ. ಏನಿದರ ಗುಟ್ಟು? ಬಿಚ್ಚಿಡುವೆಯ ಆ ರಟ್ಟನ್ನು ಒಮ್ಮೆಯಾದರೂ?
1: ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ನಾವು ನೈಸರ್ಗಿಕ ಪರಿಸರದಲ್ಲಿ ಮುಳುಗಿದಾಗ ನಮ್ಮ ಇಂದ್ರಿಯಗಳು ಜೀವಂತವಾಗುತ್ತವೆ. ಪ್ರಕೃತಿಯ ದೃಶ್ಯಗಳು, ಶಬ್ದಗಳು ಮತ್ತು ಪರಿಮಳಗಳು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸಿ ಹಾಗೆ ನಮ್ಮ ನರಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಒತ್ತಡದ ಹಾರ್ಮೋನುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಿ ವಿಶ್ರಾಂತಿ ಸ್ಥಿತಿಯನ್ನು ಉತ್ತೇಜಿಸುತ್ತದೆ.

0: ಆದರೆ ಇದು ಕೇವಲ ಅನುಭವದ ಬಗ್ಗೆಯಲ್ಲ, ನೈಸರ್ಗಿಕ ಪ್ರಪಂಚದ ಭವ್ಯತೆಯಲ್ಲಿ ನಮ್ಮ ದೈನಂದಿನ ಚಿಂತೆಗಳು ಮತ್ತು ಆತಂಕಗಳು ಅತ್ಯಲ್ಪವೆಂದು ತೋರುತ್ತದೆ. ಪ್ರಕೃತಿಯು ನಮಗೆ ದೃಷ್ಟಿಕೋನವನ್ನು ನೀಡುತ್ತದೆ. ದೃಷ್ಟಿಕೋನದಲ್ಲಿ ಬದಲಾವಣೆಯು ನಮ್ಮ ಸ್ಪಷ್ಟತೆಯನ್ನು ಪಡೆಯಲು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ.
1: ಈ

ಇದಲ್ಲದೆ ಪ್ರಕೃತಿಯು ನಮಗೆ ಬಹುವಿಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ನಾವು ಎಲೆಯ ಸಂಕೀರ್ಣ ಮಾದರಿಗಳನ್ನು ಗಮನಿಸುತ್ತಿರಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುತ್ತಿರಲಿ, ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರಕೃತಿಯು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.

0: ಹಾರುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಛಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
1: ಯಾವಾಗಲಾದರೂ ನೀವು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿರುವಾಗ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಓಡಾಡಿ, ಬೀಚ್ನಲ್ಲಿ ಒಂದು ದಿನ ಕಳೆಯಿರಿ. ಪ್ರಕೃತಿಯಲ್ಲಿ ಜೀವಿಸಿ. ಪ್ರಕೃತಿಯ ಚಿಕಿತ್ಸೆಯು ಜೀವನದಲ್ಲಿ ವಿಶ್ರಾಂತಿ ಹುಡುಕುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ. ಪ್ರಕೃತಿ ಒಂದು ವಿಸ್ಮಯವಿದ್ದಂತೆ, ಅದು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯ ಮಾಡುತ್ತದೆ. ಅದನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಒಂದು ಬಾರಿ ಹತ್ತಿರವೇ ಮದ್ದು ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಅದನ್ನು ನಾಶ ಮಾಡುತ್ತೇವೆ.
0: ಎಷ್ಟು ನೋಡಿದರೂ ನನ್ನ ಕಣ್ಣಿಗೆ ಇನ್ನೂ ಸಮಾಧಾನವಾಗುತ್ತಿಲ್ಲ. ನಿನ್ನಲ್ಲಿ ಏನೋ ತಿಳಿಯದ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರುವೆ.
2: ಪ್ರಕೃತಿಯಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ. ಬೆಳಗ್ಗೆ ಎದ್ದು ಸೂರ್ಯನ ಸೂಕ್ಷ್ಮ ಕಿರಣಗಳು ಮೈಮೇಲೆ ಪಸರಿಸಿದರೆ ಆಗ ಆಗುವ ಸಂತೋಷವೇ ಬೇರೆ. ಮತ್ತು ಆ ಪಕ್ಷಿಗಳ ಇಂಪಾದ ಸ್ವರ, ನದಿಗಳ ಜುಳು ಜುಳುನಾದ, ಮಳೆ ಬಿದ್ದಾಗ ಬರುವ ಮಣ್ಣಿನ ಸುವಾಸನೆ, ಆ ಹೂಗಳಿಂದ ಬರುವ ಸುಗಂಧ ಭರಿತ ಸುವಾಸನೆ, ಆ ಮರಗಳಿಂದ ಬರುವ ಗಾಳಿ, ಮೋಡಗಳು, ಅಲ್ಲಿಂದ ಬೀಳುವ ಹನಿಗಳು, ಆ ಹನಿಗಳಲ್ಲಿ ನೆನೆದರೆ ನಮ್ಮನ್ನು ನಾವೇ ಮರೆಯುವಂತಹ ಭಾವನೆಯನ್ನು ನೀಡುತ್ತವೆ.

0: ಜೀವನದಲ್ಲಿ ಯಾವಾಗಲಾದರೂ ನಾನು ಒಬ್ಬಂಟಿ ಎಂಬ ಭಾವನೆ ಮೂಡಿದರೆ ಒಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಲಗು. ತಾಯಿಯ ಮಡಿಲು ಹೇಗಿರುತ್ತದೋ ಹಾಗೇ ಇರುತ್ತದೆ. ಭಯವಾದರೆ ಒಮ್ಮೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೆನೆ. ಅವುಗಳು ಏನೇ ಆದರೂ, ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತವೆ. ಹಾಗೆ ನಾವು ಸಹ ಕಷ್ಟಗಳು, ನೋವುಗಳು ಬಂದೊದಗಿದಾಗ ಖಿನ್ನತೆಗೆ ಒಳಗಾದರೆ ನಮ್ಮ ಜೀವನಕ್ಕೂ ಅರ್ಥವಿರುವುದಿಲ್ಲ. ಅವುಗಳನ್ನು ಎದುರಿಸಬೇಕು.
1: ಒಮ್ಮೆ ಅಳುವೆ, ಒಮ್ಮೆ ನಗುವೆ, ಎಲ್ಲರನ್ನು ನೋಯಿಸುವೆ, ನಗಿಸುವೆ. ನಿನ್ನ ಈ ನಾಟಕದಲ್ಲಿ ನಾನೀಗ ಕೇವಲ ಪ್ರೇಕ್ಷಕನಾಗಿ ಉಳಿದಿರುವೆ.
2: ಎಷ್ಟೋ ಪದಗಳಿಗೆ ಅರ್ಥ ಸಿಗದೇ ಇದ್ದಾಗ ಶಬ್ದಕೋಶದಲ್ಲಿರುತ್ತವೆ. ಹಾಗೆಯೇ ವಾಸಿಯಾಗದ ರೋಗಗಳು ಸಹ ಪ್ರಕೃತಿಯಲ್ಲಿ ಮದ್ದು ಇದೆ. ಜೀವನದಲ್ಲಿ ಒತ್ತಡ ಬಂದೊದಗಿದರೆ ಪ್ರಕೃತಿಯಲ್ಲಿ ಬೆಳೆಯುವ ಮರಗಳನ್ನು ನೋಡಿ ಕಲಿ. ಏಕೆಂದರೆ ಅವುಗಳು ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸಹಿಸಿಕೊಂಡು ಹೇಗೆ ಅವುಗಳು ಬೆಳೆದು ನಿಲ್ಲುತ್ತವೋ ಹಾಗೆಯೇ ನಾವು ಸಹ ಎಷ್ಟೇ ಕಷ್ಟಗಳು, ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದರೂ ಅವುಗಳನ್ನು ಎದುರಿಸಿ ಮುಂದೆ ನಡೆಯಬೇಕು.
1: ಪ್ರಪಂಚದ ಎಲ್ಲ ಸೌಂದರ್ಯವು ನಿನ್ನ ಮುಂದೆ ತಲೆಬಾಗಲೇಬೇಕು. ನಿನ್ನ ಸೌಂದರ್ಯದ ಮುಂದೆ ಬೇರಿಲ್ಲ. ಅಂದವು ನಿನ್ನ ಧೂಳಿಗೆ ಸಮ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಆತಂಕ ಇದೆ. ತಾಯಿಗೆ ತನ್ನ ಕೂಸು ಹೇಗೆ ಹೇಗೆ ಬೆಳೆಯುತ್ತದೆ ಎಂದು ಪಕ್ಷಿಗಳು ಮೊಟ್ಟೆಯಿಟ್ಟಾಗ ಅವುಗಳನ್ನು ಕಾಪಾಡಿಕೊಳ್ಳುವ ಸಮಯದಲ್ಲಿ ಆಗುವ ಆತಂಕ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಇನ್ನೇನು ಇಲ್ಲ, ಮುಂದೆ ಏನೋ, ಹೇಗೋ ಜೀವನ ನಡೆಸುವುದು ಎಂಬ ಆತಂಕ, ಇಂತಹ ಸಮಯದಲ್ಲಿ ಒಂದೆರಡು ಹೆಜ್ಜೆ ಪ್ರಕೃತಿಯ ಜೊತೆಗಿರಲಿ.
2: ನಿನ್ನ ಸೌಂದರ್ಯ ಹೊಗಳಲು ಪದ ಸಾಲದು, ನಾ ಕಲಿತ ವಿದ್ಯೆ ಸಾಲದು. ಒಟ್ಟಿನಲ್ಲಿ ನೀನೊಂದು ಮುಗಿಯದ ಭಾವನೆ ನನ್ನ ಈ ಪುಟ್ಟ ಮನದಲ್ಲಿ.
1: ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಬರೆಯುವ ಆಸೆ. ಆದರೆ ಏನು ಮಾಡಲಿ, ಎಲ್ಲಿ ನಿನಗೆ ದೃಷ್ಟಿಯಾಗುತ್ತದೆಯೋ ಎಂಬ ಭಯ ನನ್ನ ಮನದಲ್ಲಿ ಕಾಡುತ್ತಿದೆ. ಇಂತಿ ನಿನ್ನ ಸದಾ ಪ್ರೀತಿಸುವ ಪ್ರಕೃತಿ.

0: ಕೇಳುಗರೆ, ಮಾನವರು ಮತ್ತು ನೈಸರ್ಗಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟವರು ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಅಶ್ವಿನಿ ಹೆಚ್, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ. ಭಾಗವಹಿಸಿದವರು ಶ್ರೀಪೂರ್ಣ, ಶಶಾಂಕ್, ಹರ್ಷ, ಸನ್ನಿಧಿ, ನಂದಿನಿ, ಶ್ರೀತಿಕಾ. ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ

ಮಾತ್ರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ರೇಡಿಯೋ ನಿನಾದ ಕೇಳುಗರಿಗೆ ಸ್ವಾಗತ. ನಾನು ನೈದಿಲೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಈ ಸೂಚನಾ ಫಲಕಗಳನ್ನ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೋಡಿರ್ತೇವೆ. ಈ ಧೂಮಪಾನ ಜೀವನಕ್ಕೂ ಹಾನಿಕಾರಕವೇ. ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಧೂಮಪಾನವನ್ನು ತ್ಯಜಿಸುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರದಂದು ಧೂಮಪಾನ ರಹಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ವಿಶೇಷ ದಿನದ ಕುರಿತಾದ ಹಿನ್ನೆಲೆಯಲ್ಲಿ ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ.

0: ನಾನು ಸಂಜಯ್, ಚಿತ್ರದುರ್ಗ. ಭಾರತದ ಜನಸಂಖ್ಯೆಯ ಬಹುಪಾಲು ಜನರು ಯುವಜನರು. ಅದರಲ್ಲೂ ಮಧ್ಯಮ ವರ್ಗದ ಜನರು ದೇಶದ ವರ್ತಮಾನ ಮತ್ತು ಭವಿಷ್ಯವನ್ನು ತೀರ್ಮಾನ ಮಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಆದರೆ ಭಾರತದ ಹೆಚ್ಚಿನ ಧೂಮಪಾನಿಗಳು ಅರೆಯದರಲ್ಲಿ ಅಥವಾ ತರುಣಾವಸ್ಥೆಯಲ್ಲೇ ಧೂಮಪಾನ ಮಾಡಲು ಆರಂಭ ಮಾಡುತ್ತಾರೆ. ಕೆಲವರು ತಿಳುವಳಿಕೆಯ ಕೊರತೆಯಿಂದಾಗಿ, ಇನ್ನೂ ಕೆಲವರು ಅದರ ದುಷ್ಪರಿಣಾಮ ಗೊತ್ತಿದ್ದರೂ ಸಹ ಧೂಮಪಾನದ ಬಲೆಗೆ ಬೀಳುತ್ತಿದ್ದಾರೆ. ಅದರಲ್ಲೂ ಭಾರತದ ಕೆಳವರ್ಗದ ಹಾಗೂ ಮೇಲ್ವರ್ಗದ ಯುವಕರಲ್ಲಿ ಬಹುಪಾಲು ಜನರು ತಮ್ಮ ಅರೆಯದರಲ್ಲೇ ಧೂಮಪಾನದ ಚಟಕ್ಕೆ ಬಿದ್ದು ಬಲಿಯಾಗುತ್ತಿದ್ದಾರೆ. ಅದೇ ಅರೆಯದವರು ತಮ್ಮ ಹಿರಿಯರಿಗಿಂತ ಹೆಚ್ಚಾಗಿ ಜೊತೆ ಇರುವವರ ಪ್ರಭಾವಕ್ಕೊಳಗಾಗುವುದರಿಂದ ಸಿಗರೇಟ್ಗಳ ಸೇವನೆಯನ್ನ ಆರಂಭಿಸದಂತೆ ತಡೆಯಲು ಹಿರಿಯರ, ಶಾಲೆಗಳ ಮತ್ತು ಆರೋಗ್ಯ ಅಧಿಕಾರಿಗಳ ಪ್ರಯತ್ನಗಳು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಿಲ್ಲ. ಈ ಚಟಕ್ಕೆ ಬೀಳುತ್ತಿರುವ ಯುವಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗುತ್ತಲೇ ಇದೆ. ತಂಬಾಕು ಸೇವನೆ ಎಗ್ಗಿಲ್ಲದಂತೆ ಮುಂದುವರೆದಿದೆ. ಗುಟ್ಕಾ ಸಂಸ್ಕೃತಿ ಅದಿ ಅರೆಯದರಲ್ಲೇ ಶುರುವಾಗಿದೆ. ತಂಬಾಕು ಉತ್ಪನ್ನಗಳ ಬಳಕೆಯಲ್ಲಿ ಇಡೀ ಪ್ರಪಂಚದಲ್ಲೇ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿದೆ. ತಂಬಾಕು ಸೇವನೆಯಿಂದ ಜಾಗತಿಕವಾಗಿ ಪ್ರತಿ ವರ್ಷ ಸಾಯುವವರ ಸಂಖ್ಯೆ 70 ಲಕ್ಷಕ್ಕಿಂತಲೂ ಅಧಿಕ. ಅದರಲ್ಲಿ ಭಾರತದಲ್ಲಿ 10 ಲಕ್ಷ ಜನರು ಬೀಡಿ, ಸಿಗರೇಟ್, ತಂಬಾಕಿನ ನೇರ ಸೇವನೆಯಿಂದ ಉಂಟಾಗುವ ಕ್ಯಾನ್ಸರ್ ಹಾಗೂ ಇತರ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲೇ ಈ ಸಾವಿನ ಪ್ರಮಾಣ 8,000ವಿದೆ. ಧೂಮಪಾನವು ಕೇವಲ ವೈಯಕ್ತಿಕ ನೆಲೆಯಲ್ಲಿ ನಷ್ಟ ಮಾಡುವುದಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುತ್ತದೆ. ಒಂದು ಸಮಾಜವನ್ನು ಹಾದಿ ತಪ್ಪಿಸುವ, ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುವ ಸಾಮಾಜಿಕ ಹಾಗೂ ಆರ್ಥಿಕ ನೆಲೆಗಟ್ಟಿನಲ್ಲಿ ಕೂಡ ಧೂಮಪಾನವು ದೇಶದ ಬೆಳವಣಿಗೆಗೆ ಮಾರಕವಾಗಿ ಕಂಡುಬರುತ್ತದೆ. ಧೂಮಪಾನದ ಅತಿವ್ಯಸನಿಗಳು ಸಾಮಾನ್ಯ ಜನತೆಗಿಂತ ಸಣ್ಣ ವಯಸ್ಸಿನಲ್ಲೇ ತೀವ್ರ ಮಟ್ಟದ ರೋಗಗಳಿಗೆ ತುತ್ತಾಗುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸುವುದಕ್ಕೋಸ್ಕರ 2003ರಲ್ಲಿ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವವರಿಗೆ 200 ರೂಪಾಯಿ ದಂಡ ಹಾಕಲಾಗುತ್ತಿದ್ದು ಅದನ್ನು 1,000 ರೂಪಾಯಿಗೆ ಏರಿಸುವ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಇದು ಸ್ವಾಗತಾರ್ಹ. ಬಸ್, ರೈಲ್ವೆ ನಿಲ್ದಾಣ, ಚಿತ್ರಮಂದಿರ, ಸರ್ಕಾರಿ ಆಸ್ಪತ್ರೆ, ಗ್ರಂಥಾಲಯ, ಕಚೇರಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ದಂಡದ ಮೊತ್ತ ಹೆಚ್ಚಿದರೆ ಧೂಮಪಾನಿಗಳು ಸಾರ್ವಜನಿಕವಾಗಿ ಸಿಗರೇಟ್ ಸೇದುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದಲ್ಲದೆ ಸರಕು ಮತ್ತು ಸೇವೆಗಳ ಕಾಯ್ದೆಯಲ್ಲಿ ತಂಬಾಕು ಉತ್ಪನ್ನಗಳಿಗೆ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಈ ಉಪಕ್ರಮಗಳು ನಿಜಕ್ಕೂ ಸ್ವಾಗತಾರ್ಹ. ಇದೆಲ್ಲಕ್ಕಿಂತ ಮಿಗಿಲಾಗಿ ತಂಬಾಕು ಸೇವನೆಯ ವಿರುದ್ಧ ದೊಡ್ಡ ಮಟ್ಟದ ಅರಿವು ಮೂಡಿಸಬೇಕಾಗಿದೆ. ಧೂಮಪಾನ ಮುಕ್ತ ಭಾರತವನ್ನ ಕಟ್ಟಬಹುದು, ಒಮ್ಮೆ ಆಲೋಚಿಸಿ.
1: ನಾನು ನಮಿತಾ. ಧೂಮಪಾನದಿಂದ ಕುಟುಂಬಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಹೇಳಲಿದ್ದೇನೆ. ಧೂಮಪಾನ ಮಾಡುವವರಲ್ಲದೆ ತಮ್ಮ ಕುಟುಂಬದವರ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ. ಅಂತೆಯೇ ಮಕ್ಕಳು ಯಾವುದೇ ವಿಷಯವನ್ನಾದರೂ ತಂದೆ ತಾಯಿ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆಳೆಯುತ್ತಾರೆ. ಹಾಗಿರುವಾಗ ಮನೆಯೊಳಗಿನ ಒಬ್ಬ ವ್ಯಕ್ತಿ ಧೂಮಪಾನಕ್ಕೆ ಒಳಗಾಗಿದ್ದು ಮನೆಯಲ್ಲೇ ಸೇದಲು ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರುತ್ತವೆ. ವಯಸ್ಸಿನ ಪ್ರಭಾವದಿಂದ ಧೂಮಪಾನವನ್ನು ಅನುಕರಿಸಿ ಹವ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸ್ಥಳ ಅಥವಾ ಮನೆಯೊಳಗೆ ಧೂಮಪಾನ ಮಾಡುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ಬೆರೆತು ಇದನ್ನು ಉಸಿರಾಡುವ ಯಾವುದೇ ವ್ಯಕ್ತಿ ಪರೋಕ್ಷವಾಗಿ ಧೂಮಪಾನಕ್ಕೆ ತುತ್ತಾಗುತ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ.
2: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮಯೂರ್. ಈಗ ನಾವು ನೋಡಿದಂತೆ ಈಗ ತುಂಬಾ ಯುವಕರು ಈಗ ದುಶ್ಚಟಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಈಗ ತುಂಬಾ ಟ್ರೆಂಡಿಂಗ್ ಅನ್ನೋದು ಸಿಗರೇಟ್. ಯಾರ ಕೈಯಲ್ಲಿ ನೋಡಿದ್ರು ಒಂದು ಸಿಗರೇಟ್. ಮತ್ತೆ ಈಗ ಮೊದ್ಲಿಂದನೂ ಒಂದು ರೂಲ್ಸ್ ಇದೆ, ಏನಂದ್ರೆ ಶಾಲೆ ಅಥವಾ ಕಾಲೇಜ್ ಸುತ್ತಮುತ್ತ 100 ಮೀಟರ್ ಹತ್ರ ಎಲ್ಲಿ ಸಿಗರೇಟ್ ಅಥವಾ ತಂಬಾಕು ವಸ್ತು ಮಾರಂಗಿಲ್ಲ ಅಂತ. ಆದರೆ ನಾವು ನೋಡಿದಂಗೆ ಈ ರೂಲ್ಸ್ ಬರೀ ಬೋರ್ಡಲ್ಲಿ ಮಾತ್ರ ಸೀಮಿತವಾಗಿದೆ. ಅಲ್ಲೇ ನಾವು ಸರಿಯಾಗಿ ಪರಿಶೀಲನೆ ಮಾಡಿದರೆ ಅಲ್ಲೇ ನಮಗೆ ಕೆಲವು ತಂಬಾಕು ಮಾರುವ ಅಂಗಡಿಗಳು ಸಿಗುತ್ತದೆ. ಮತ್ತೆ ಇನ್ನೊಂದು ಏನಂದರೆ, ಒಂದು ಸರ್ವೆ ಪ್ರಕಾರ ನಮಗೆ ಗೊತ್ತಾಗಿದೆ ಏನಂದರೆ, ಯಾರು ಸಿಗರೇಟನ್ನು ಸೇದ್ತಾರೆ ಅವರಕ್ಕಿಂತ ಅವರ ಸುತ್ತಮುತ್ತ ಯಾರಿರ್ತಾರೆ ಅವರ ಮೇಲೆ ತುಂಬ ಜಾಸ್ತಿ ಪ್ರಭಾವ ಇರುತ್ತದೆ ಅಂತ. ಇದನ್ನು ಹೊರತುಪಡಿಸಿ ಈ ಸಿಗರೇಟ್ ಅಥವಾ ತಂಬಾಕು ವಸ್ತು ನಾವು ಸೇವಿಸೋದ್ರಿಂದ ನಮ್ಮ ಸ್ಟೆಮಿನಾ ತುಂಬ ಕಮ್ಮಿ ಆಗುತ್ತದೆ. ಇದರಿಂದ ನಾವು ತುಂಬ ಕೆಲಸ ಮಾಡಲು ಸುಸ್ತಾಗುತ್ತೆ. ನಾವು ಮಕ್ಕಳಾಗಿ ಈಗಲೇ ನಾವು ತುಂಬ ಸ್ವಲ್ಪ ಎಚ್ಚರವನ್ನು ವಹಿಸಿಕೊಂಡು ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು.
3: ನೋ ಸ್ಮೋಕಿಂಗ್, ನೋ ಸ್ಮೋಕಿಂಗ್.
4: ಎಲ್ಲರಿಗೂ ನಮಸ್ಕಾರ, ನಾನು ನಿತಿನ್. ಈಗ ಯುವಕರೇ ಈ ಧೂಮಪಾನದ ಚಟಕ್ಕೆ ಬಿದ್ದಿರುವುದು ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಧೂಮಪಾನ ಮುಕ್ತ ನೀತಿಗಳನ್ನು ಅಳವಡಿಸಬೇಕಾದ ಕ್ರಮಗಳನ್ನು ಅವಲೋಕನೆ ಮಾಡಿದ್ರೆ ಅದು ತುಂಬಾ ಉಪಯುಕ್ತವಾಗುತ್ತದೆ. ಹಾಗೆ ಯಾರು ಧೂಮಪಾನಕ್ಕೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆ ಅದನ್ನು ಬಿಡುವುದಕ್ಕೆ ಬೆಂಬಲಿಸಬೇಕು. ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಅದರ ಧೂಮಪಾನ ಬಿಡಲಿಕ್ಕೆ ಸಹಾಯ ಮಾಡಿದ್ರೆ ಅದು ತುಂಬಾ ಯೂಸ್ ಆಗ್ಬೋದು. ಧೂಮಪಾನದಿಂದ ಉಂಟಾಗುವ ಅಪಾಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ಎಚ್ಚರಿಕೆ ಸಂದೇಶಗಳನ್ನು ನೋಡುವುದರ ಮಾತ್ರವಲ್ಲದೆ ಅದನ್ನು ಅನುಸರಿಸುವುದರಿಂದ ಧೂಮಪಾನದ ದುಶ್ಚಟದ ಅರಿವು ಸಮಾಜಕ್ಕೆ ತಲುಪುತ್ತದೆ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇದು ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಮತ್ತು ಸಲಹೆ. ಧೂಮಪಾನವೆಂಬ ಮಾರಣಾಂತಿಕ ಅಭ್ಯಾಸವನ್ನು ತೊರೆಯಲು, ಮೊದಲ ಹೆಜ್ಜೆ ಇಡಲು ಎಲ್ಲರಿಗೂ ಈ ದಿನವು ಉತ್ತಮ ಅವಕಾಶವಾಗಿದೆ. ಈ ಧೂಮಪಾನ ನಿಷೇಧ ದಿನದಂದು ನಮಗಾಗಿ ಮತ್ತು ಸುತ್ತಮುತ್ತಲಿನವರಿಗಾಗಿ ಸುರಕ್ಷಿತ ಆಯ್ಕೆಗಳನ್ನ ಮಾಡೋಣ. ಧೂಮಪಾನ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಮುಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಸ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ ಈ ವೇಸ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನೂ ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗ್ದಿರೋವಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು TATA 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ TATA 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೇನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 back-to-back ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು.

ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದೊಂದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇತ್ತೆ ತುಳು ಕಾರ್ಯಕ್ರಮ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ ಮುಲ್ಪದ ಜೋಕ್ಲು ನಡಪಾದ ಕೊರ್ಪುನ ಕಾರ್ಯಕ್ರಮ ಕೇನಗ.

ಕಾರಣದ ಮಾತ ಶೋತ್ರಲೆಗೆ ಉಡಲ್ ದಿಂಜಿನ ಸೊಲ್ಮೆಲು ಯಾನ ಅಮಿತ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆದ ಜೋಕುಲೆರ್ದು ತುಳು ಬದುಕದ ನೆನಪು ಮಲ್ಪನ ಮಲ್ಲ ಲೇಸು ಆಟಿ ತಿಂಗಳು ಪಂಡ ಭಾರಿ ಬರ್ಸದ ಕಾಲ ಕಾಟು ಪೂಕುಲು ಬರಗಾಲದ ಕಾಲ ಬರ್ಸದ ಕಾಲ ಆಯ್ನಿರ್ದಾವರ ಕೆರೆಂಗು ತೇವು ತಜಂಕು ತಿಮರೆ ಅಂಬಟೆ ನರೆ ಕಾಡ್ಕೇನೆ ನೋಕೊಟೆಕಾಯಿ ಒಂದು ಮಾತು ತಿಂದದ್ದು ಬದುಕೊಂದಿತ್ತಿನ ಕಾಲ ಆನಿದವು. ಇನಿತ್ತ ದಿನಟ್ಟು ಆಟಿ ಪಂಪು ನಾವು ವೈಭವದ ಆಚರಣೆ ಆದ ಮಲ್ಲ ಪರ್ಬ ಆದ ಪೋತುಲಿಕ ತೋಜೊಂದುಂಡು. ಆಟಿ ಡೊಂಜಿ ದಿನ ಆಟಿದ ವನಸ್ಸು ಆಟಿದ ತಮ್ಮಣ ಇಂಚ ನಾನಾ ಪುದಡು ಆಚರಣೆ ಆವೊಂದುಂಡು. ನಮ್ಮ ಈ ಆಟಿ ಲೇಸಿನ ಶುರುಮಲ್ಪು ನೇರ್ದುಂಬು ದೇವರನ್ನು ಸುಗಿತೊಂದು ಸುರುಮಲ್ಪುಗ

0: ಬೆರ್ಮೇರು.
1: ಇಂಚ ಆಟಿಕಳೆಂಜಿ ಇಲ್ಲ ಇಲ್ಲಗ ಪೋವೊಂದು ಅಲ್ಪದ ಅನಿಷ್ಟನು ಪೂರ ಪತೊಂದು ಪಿದೈ ಊರುಗು ಕಡಪಾವೆ ಪನ್ಪಿನ ನಂಬಿಕೆ. ಇನಿ ಆಟಿಕಳೆಂಜಿ ಬಜಿ ನೆನಪು ಮಾತ್ರ. ಆಟಿ ತಿಂಗೊಳ್ಡು ಪರ್ಬ ಪರ್ವ ಜಾತ್ರೆಲು ಆಪುಜಿ. ಇನ್ನಿತ ದಿನ ಏ ಪೋಲೋ ಪರ್ಬನಿ ಅಂಚನೆ ಪದಪನೊಂದು ಬರ್ಪೆರೆ ನಮ್ಮ ಶಾಲೆದ ಜೋಕುಲು.

ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೇಮ್ ಕುಮಾರ್. ನಾನು SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸೂರ್ಯನ ಶಾಖದಿಂದ ವಸ್ತುಗಳನ್ನು ಒಣಗಿಸುವುದರ ಬಗ್ಗೆ ಮಾತನಾಡುತ್ತೇನೆ. ಸೂರ್ಯನ ಶಾಖ, ನಮ್ಮ ಭೂಮಿ ಮೇಲೆ ಸೂರ್ಯನಿಂದ ತುಂಬಾ ಎನರ್ಜಿ ಬರುತ್ತೆ, ಕಿರಣದ ರೂಪದಲ್ಲಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಈ ಎನರ್ಜಿ ಆರ್ ಶಕ್ತಿ, ಇದಕ್ಕೆ ಯಾವುದೇ ನಾವು ಮನಿ ಪೇ ಮಾಡಬೇಕಾಗಿಲ್ಲ. ಅಂದ್ರೆ ಇದು ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗ್ತದೆ ನಮಗೆ. ಇದರಿಂದ ನಾವು ತುಂಬಾ ಅಪ್ಲಿಕೇಶನ್ಸ್ ನ ಮಾಡಬಹುದು, ತುಂಬಾ ಯೂಸ್ ತಗೊಂಬಹುದು. ಫಾರ್ ಎಕ್ಸಾಂಪಲ್, ಸೂರ್ಯನ ಶಾಖದ ಅಪ್ಲಿಕೇಶನ್ ಅಂದ್ರೆ ನಮಗೆ ಸೋಲಾರ್ ವಾಟರ್ ಹೀಟರ್, ಇದೇ ತರ ಸೋಲಾರ್ PV ಸೆಲ್ಸ್, ಸೂರ್ಯನ ಶಾಖದಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುತ್ತೇವೆ. ಸೂರ್ಯನ ಶಾಖದಿಂದ ನಾವು ರೆಫ್ರಿಜರೇಷನ್ ಮಾಡಬಹುದು, ಆಮೇಲೆ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಸ್ಪೇಸ್ ಹೀಟಿಂಗ್ ಅಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಜಾಗವನ್ನ, ಫಾರ್ ಎಕ್ಸಾಂಪಲ್ ಒಂದು ರೂಮ್ ತರ ಇರೋ ಅಥವಾ ಒಂದು ಕ್ಯಾಬಿನ್ ತರ ಇರೋದು, ವಾತಾವರಣದ ಟೆಂಪರೇಚರ್ನ ನಾವು ಜಾಸ್ತಿ ಮಾಡಬಹುದು, ಇದನ್ನ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಅದೇ ತರ ಸೋಲಾರ್ ಡಿಸ್ಟಿಲೇಷನ್ ಅಂತ ಬರುತ್ತೆ. ಸೋಲಾರ್ ಡಿಸ್ಟಿಲೇಷನ್ ಅಂದ್ರೆ ಸೂರ್ಯನ ಶಾಖದಿಂದ ನೀರನ್ನು ಶುದ್ಧೀಕರಿಸುವಿಕೆ, ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಅಸ್ ಸೋಲಾರ್ ಡಿಸ್ಟಿಲೇಷನ್. ಓಕೆ, ಇದೇ ತರ ಸೋಲಾರ್ ಡ್ರೈಯರ್ ಅನ್ನೋದು ಸಹ ಒಂದು ಸೂರ್ಯನ ಶಾಖದಿಂದ ಉಪಯೋಗಿಸಬಹುದಾದ ಒಂದು ಡಿವೈಸ್. ಅದಕ್ಕಿಂತ ಮೊದಲು ನಾನು ಏನಿದು ಡ್ರೈಯಿಂಗ್, ಸೂರ್ಯನ ಶಾಖದಿಂದ ಒಣಗಿಸುವಿಕೆ ಅಂದರೆ ಏನು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರಾದ್ರೂ ಒಬ್ರು ರೈತರು ಬೆಳೆ ಬೆಳೀತಾರೆ ಅನ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ನೆಲದ ಮೇಲೆ ಹಾಕ್ತಾರೆ, ಅದನ್ನ ಸನ್ ಲೈಟ್ ಅಥವಾ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಅಂದ್ರೆ ಆ ಬೆಳೆ ಮೇಲೆ ಬಿದ್ದಾಗ ಏನಾಗುತ್ತೆ, ಅದರಲ್ಲಿರುವಂತಹ ನೀರಿನಾಂಶ ಅಥವಾ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್, ಅದು ಎವಾಪರೇಟ್ ಆಗುತ್ತೆ. ಆ ಎವಾಪರೇಟ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ, ಆ ಬೆಳೆಯ ತೇವಾಂಶ ಕಡಿಮೆ ಆಗೋದ್ರಿಂದ ನಮ್ಗೆ ಟೋಟಲ್ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅವಾಗ ಏನಾಗುತ್ತೆ, ಆ ತರ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದ್ರೆ ಆ ತರ ಪ್ರಾಡಕ್ಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಫಂಗಸ್ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ. ಆ ಪ್ರಾಡಕ್ಟ್ಸ್ ನ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ನ ನಾವೇನ್ ಮಾಡಬಹುದು ಅಂದ್ರೆ ತುಂಬಾ ದಿನಗಳವರೆಗೆ ಶೇಖರಣೆ ಮಾಡಿ ಇಡಬಹುದು. ಅದರ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ ಗೆ ಟ್ರಾನ್ಸ್ಪೋರ್ಟೇಷನ್ಗೂ ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಡ್ವಾಂಟೇಜ್ ಅಂದ್ರೆ, ಡ್ರೈ ಮಾಡಿರೋ ಪ್ರಾಡಕ್ಟ್ ಅಥವಾ ಒಣಗಿಸಿರುವ ವಸ್ತುಗಳು ಯಾವಾಗ್ಲೂ ಡೆನ್ಸಿಟಿ ಕಡಿಮೆ ಇರುತ್ತೆ ಅಥವಾ ತೂಕ ಕಡಿಮೆ ಇರುತ್ತೆ, ಅದರಿಂದ ನಾವು ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಇದು ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸೋಲಾರ್ ಅಥವಾ ಸೋಲಾರ್ ಡ್ರೈಯಿಂಗ್ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈಗ ಇದರದು ಡಿಸ್ಅಡ್ವಾಂಟೇಜಸ್. ಫಸ್ಟ್ ಆಫ್ ಆಲ್, ಈಗ ನಾವು ಒಣಗಿಸುವುದಕ್ಕೆ ಒಂದು ಯಾವುದೋ ಒಂದು ನೆಲದ ಮೇಲೆ ಹಾಕಿರಬಹುದು ಅಥವಾ ಇನ್ನು ಯಾವುದೇ ಒಂದು ಬೇರೆ ಜಾಗದಲ್ಲಿ ಹಾಕಿರ್ಬೋದು. ಆಗ ಸಡನ್ ಆಗಿ ಗಾಳಿ ಬಂದು ಅದರಲ್ಲಿರುವಂತ ಧೂಳು ಅಥವಾ ಬೇರೆ ಬೇರೆ ವಸ್ತುಗಳು ಸೇರ್ಕೊಂಬೋದು. ಅದನ್ನ ಏನಂತಾರೆ, ಕಂಟಾಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಬೇಡವಾದ ಅನ್ವಾಂಟೆಡ್ ಮೆಟೀರಿಯಲ್ಸ್ ಅದರಲ್ಲಿ ಮಿಕ್ಸ್ ಆಗುತ್ತೆ. ಅದೇ ತರ ಸಡನ್ ಆಗಿ ಒಂದು ಮಳೆ ಬರಬಹುದು, ಮಳೆ ಬಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರಲ್ಲ, ಯಾವುದೋ ಒಂದು ಅಕ್ಕಿ ಅಥವಾ ಪ್ರಾಣಿ ಬಂದು ಅದನ್ನ ತಿನ್ಬಹುದು ಅಥವಾ ಅದರದ್ದು ಕ್ವಾಲಿಟಿನ ಕೆಡಿಸಬಹುದು. ಇದೆಲ್ಲ ಇದರ ಅನಾನುಕೂಲತೆಗಳು. ಈ ಓಪನ್ ಸನ್ ಡ್ರೈಯಿಂಗ್ ನ ಅನಾನುಕೂಲತೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಓವರ್ಕಮ್ ಮಾಡೋದಕ್ಕೆ ನಾವು ಸೋಲಾರ್ ಡ್ರೈಯರ್ ನ ಬಳಸ್ತೀವಿ. ಸೋಲಾರ್ ಡ್ರೈಯರ್ ಅಂದ್ರೆ ಇದು ತುಂಬಾ ಸಿಂಪಲ್. ತುಂಬಾ ಸಿಂಪಲ್ ಅಂದ್ರೆ ಇದರಲ್ಲಿ ಒಂದು ಕ್ಯಾಬಿನ್ ಇರುತ್ತೆ, ಆ ಕ್ಯಾಬಿನ್ ಅಲ್ಲಿ ನಾವು ಟ್ರೇಸ್ ಇರ್ತೀವಿ ಇಡ್ತೀವಿ, ಮತ್ತೆ ಒಂದು ಗ್ಲಾಸ್ ಇರುತ್ತೆ, ಮೇಲೆ ಕೆಳಗಡೆ ಇನ್ಲೆಟ್, ಮೇಲೆ ಒಂದು ಔಟ್ಲೆಟ್ ಕೊಟ್ಟಿರ್ತೀವಿ. ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಶಾಖ ಅಥವಾ ಸೂರ್ಯನ ಕಿರಣಗಳು ಆ ಪ್ರಾಡಕ್ಟ್ ಮೇಲೆ ಬಿದ್ದಾಗ ನಾವೆಲ್ಲಿ ಅಂದ್ರೆ ಆ ಪ್ರಾಡಕ್ಟ್ಸ್ ನ ಟ್ರೇ ಅಲ್ಲಿ ಇಟ್ಟಿರ್ತೀವಿ, ಏನಾಗುತ್ತೆ ಅದರ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಆ ಕ್ಯಾಬಿನ್ ಒಳಗಡೆ ಡೆನ್ಸಿಟಿ, ಏರ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ. ಇದರಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಏರ್ ಏನ್ ಮಾಡುತ್ತೆ ಅಂದ್ರೆ ಅಥವಾ ಗಾಳಿ ತೇವಾಂಶವನ್ನ ಅಬ್ಸರ್ವ್ ಮಾಡಿ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕೆಳಗಡೆಯಿಂದ ಅಥವಾ ಬಾಟಮ್ ವೆಂಟ್ ಇಂದ ಫ್ರೆಶ್ ಗಾಳಿ ವಾತಾವರಣದಿಂದ ಒಳಗಡೆ ಬರುತ್ತೆ. ಇದು ಸರ್ಕ್ಯುಲೇಷನ್, ಒಂದು ಏರ್ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಸಿಂಪಲ್ ವರ್ಕಿಂಗ್ ಪ್ರಿನ್ಸಿಪಲ್. ಇದನ್ನ ನಾವು ಸಿಂಪಲ್ ಸೋಲಾರ್ ಡ್ರೈಯರ್ ನ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ಸ್, ಪ್ಲೇವುಡ್ ಅಥವಾ ವುಡ್, ಸಮ್ ಐರನ್ ರಾಡ್ಸ್, ಅದೇ ತರ ಟ್ರೇಸ್, ಮತ್ತೆ ಈ ಥರ್ಮೋಕೋಲ್ ಇನ್ಸುಲೇಷನ್, ಗ್ಲಾಸ್ ಕವರ್ ಇಂದ ನಾವೇ ಮಾಡ್ಕೊಬಹುದು. ಇದಾದ್ಮೇಲೆ ಸೋಲಾರ್ ಡ್ರೈಯರ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಇನ್ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಬಂದ್ಬಿಟ್ಟು ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ ಅಂತ. ಈ ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸನ್ ರೇಸ್ ನ ಡೈರೆಕ್ಟ್ ಆಗಿ ಅಲೋ ಮಾಡ್ತೀವಿ, ಆ ತರ ವರ್ಕಿಂಗ್ ಇದ್ರೆ ಅದನ್ನ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ ಕರಿತೀವಿ. ಈಗ ಕೆಲವು ಪ್ರಾಡಕ್ಟ್ಸ್ ಇದೆ, ಕೆಲವು ಕ್ರಾಪ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ತಗೊಂಡ್ರೆ ಅಥವಾ ಪಪ್ಪಾಯ ಪರಂಗಿ ಅಂತ ಕರೀತಾರೆ ಅದು ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದರದ್ದು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರದ್ದು ನ್ಯೂಟ್ರಿಷನ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅಂತ ಪ್ರಾಡಕ್ಟ್ಸ್ಗೆ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡ್ಬೋದು. ಈ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ಹೇಗೆ ಅಂದ್ರೆ ನಾವು ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಮೇಲೆ ಬೀಳೋದಕ್ಕೆ ಅಲೋ ಮಾಡಲ್ಲ, ಒಂದು ಸಪರೇಟ್ ಕಲೆಕ್ಟರ್ ಯೂಸ್ ಮಾಡ್ತೀವಿ. ಆ ಕಲೆಕ್ಟರ್ನ ಒಂದು ಕ್ಯಾಬಿನ್ಗೆ ಕನೆಕ್ಟ್ ಮಾಡಿರ್ತೀವಿ, ಆ ಕ್ಯಾಬಿನ್ ಅಲ್ಲಿ ಈ ಪ್ರಾಡಕ್ಟ್ಸ್ನ ಇಟ್ಟಿರ್ತೀವಿ. ಈಗೇನಾಗುತ್ತಂದ್ರೆ ಈ ಕಲೆಕ್ಟರ್ ಇಂದ ಸೂರ್ಯನ ಶಾಖ ಅಥವಾ ಸನ್ ರೇಸ್ ಹೆಲ್ಪ್ ಇಂದ ಹಾಟ್ ಏರ್ ನ ಜನರೇಟ್ ಮಾಡ್ತೀವಿ ಅಥವಾ ಬಿಸಿ ಗಾಳಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಬಿಸಿ ಗಾಳಿ ಕ್ಯಾಬಿನ್ ಕಡೆ ಹೋಗುತ್ತೆ ಅಥವಾ ಕ್ಯಾಬಿನ್ ಒಳಗಡೆ ಹೋಗುತ್ತೆ. ಕ್ಯಾಬಿನ್ ಒಳಗಡೆ ಹೋದಾಗ ಅದು ಆ ಪ್ರಾಡಕ್ಟ್ಸ್ನ ಅಥವಾ ಇಟ್ಟಿರೋ ಪ್ರಾಡಕ್ಟ್ಸ್ನ ಸರ್ಫೇಸ್ ಮೇಲೆ ಫ್ಲೋ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡುತ್ತೆ. ಇದು ಇಂಡೈರೆಕ್ಟ್ ಮೋಡ್. ಈ ಮಿಕ್ಸ್ಡ್ ಮೋಡ್ ಅಂದ್ರೆ ಅದರ ನೇಮೇ ಹೇಳುತ್ತೆ, ಮಿಕ್ಸ್ಡ್ ಮೋಡ್, ಕಾಂಬಿನೇಷನ್ ಆಫ್ ಡೈರೆಕ್ಟ್ ಮೋಡ್ ಅಂಡ್ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿಬಹುದು. ಅಂದ್ರೆ ಅದರ ಎರಡು ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಅಳವಡಿಸಿರ್ತೀವಿ. ಅಂದ್ರೆ ಕಲೆಕ್ಟರ್ನು ಯೂಸ್ ಮಾಡ್ತೀವಿ, ಜೊತೆಗೆ ಸನ್ಲೈಟ್ ಡೈರೆಕ್ಟ್ಲಿ ಪ್ರಾಡಕ್ಟ್ಸ್ ಮೇಲೆ ಬೀಳುತ್ತೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿತೀವಿ. ಇದು ಕೆಲವು ಅಡ್ವಾಂಟೇಜಸ್. ಈಗ ಕೆಲವು ಚಾಲೆಂಜಸ್ ಇದೆ. ಒಂದು ಕಂಡೀಷನ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ನಮಗೆ ಸಫಿಷಿಯೆಂಟಾಗಿ ಸಿಗಲ್ಲ. ಈ ಸೂರ್ಯನ ಬೆಳಕು ಸಫಿಷಿಯೆಂಟಾಗಿ ಸಿಗದೇ ಇದ್ದ ಟೈಮಲ್ಲಿ ಏನು ಮಾಡಬೇಕು, ಸೋಲಾರ್ ಡ್ರೈಯರ್ನ ಆಪ್ರೇಟ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಅದೇ ಥರ ನೈಟ್ ಟೈಮಲ್ಲಿ ಆಗುತ್ತಾ? ನೈಟ್ ಟೈಮಲ್ಲಿ ಆಗೋದಿಲ್ಲ. ಇದೆಲ್ಲ ತುಂಬ ಸೀರಿಯಸ್ ಡಿಸ್ಅಡ್ವಾಂಟೇಜಸ್ ಈ ಸೋಲಾರ್ ಡ್ರೈಯರ್ಸ್ದು. ಇದನ್ನು ಓವರ್ಕಮ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಾಲಜಿಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ತಾರೆ. ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂದರೆ ಆ ಮೆಟೀರಿಯಲ್ಗಳು, ಆ ವಸ್ತುಗಳು ಸೂರ್ಯನ ಶಾಖವನ್ನು ಏನು ಮಾಡ್ತವೆ, ಶೇಖರಣೆ ಮಾಡಿ ಇಟ್ಕೊಂತವೆ. ಯಾವ ಫಾರ್ಮಲ್ಲಿ ಅಂದರೆ ಇನ್ ದಿ ಫಾರ್ಮ್ ಆಫ್ ಹೀಟ್, ಶಾಖದ ರೂಪದಲ್ಲಿ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತವೆ. ಹಾಗೇನಾಗುತ್ತೆ, ನಾವು ಅದನ್ನ ನೈಟ್ ಟೈಮಿಗೆ ಬೇಕಾದಾಗ ಆ ಎನರ್ಜಿ ಸ್ಟೋರ್ ಆಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾದಾಗ ಯುಟಿಲೈಸ್ ಮಾಡ್ಬೋದು. ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಒಂದು ಹೀಟ್ ಸ್ಟೋರೇಜ್ ಟೆಕ್ನಿಕ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಅಂದರೆ ಹೈಬ್ರಿಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಎರಡು ಸಿಸ್ಟಮ್ ಇರುತ್ತೆ ಇಲ್ಲಿ. ಎರಡು ಸಿಸ್ಟಮ್ ಅಂತ ಅಂದರೆ ಸೋಲಾರ್ ಡ್ರೈಯರ್ ಇರುತ್ತೆ ಬೆಳಗ್ಗೆ ಟೈಮ್ ಅಥವಾ ಸನ್ಲೈಟ್ ಚೆನ್ನಾಗಿರೋ ಟೈಮಲ್ಲಿ ಸೂರ್ಯನ ಬೆಳಕಿಂದ ನಾವೇನು ಮಾಡ್ತೀವಿ, ಈ ಪ್ರಾಡಕ್ಟ್ಸ್ನೆಲ್ಲ ಡ್ರೈ ಮಾಡ್ತೀವಿ. ಅದೇ ಥರ ಮಳೆ ಇದ್ರೆ, ಕ್ಲೌಡ್ಸ್ ಇದ್ರೆ ಅಥವಾ ನೈಟ್ ಟೈಮಲ್ಲಿ ಇನ್ನೊಂದು ಒಂದು ಸಬ್ ಸಿಸ್ಟಮ್ ಇರುತ್ತೆ. ಮೇ ಬಿ ಒಂದು ಸಪರೇಟ್ ಎಲೆಕ್ಟ್ರಿಕಲ್ ಹೀಟರ್ ಯೂಸ್ ಮಾಡ್ಬೋದು ಹಾಟ್ ಏರ್ ಜನರೇಟ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೋದು, ಬಯೋಗ್ಯಾಸ್ ಬ್ಯಾಕಪ್ ಸಿಸ್ಟಮ್ ಅಂತ ಇಟ್ಕೊಬಹುದು. ಅಗ್ರಿಕಲ್ಚರಲ್ ವೇಸ್ಟ್ ಬರುತ್ತಲ್ಲ, ಆ ಅಗ್ರಿಕಲ್ಚರಲ್ ವೇಸ್ಟ್ ನ ಬರ್ನ್ ಮಾಡಿ ಹಾಟ್ ಏರ್ ನ ಜನರೇಟ್ ಮಾಡಬಹುದು. ಇದೆಲ್ಲ ಒಂದು ಸ್ವಲ್ಪ ಎಕ್ಸಾಂಪಲ್ ಯಾವುದಕ್ಕೆ ಅಂದ್ರೆ ಹೈಬ್ರಿಡ್ ಮೋಡ್ ಡ್ರೈಯರ್ಸ್ಗೆ. ಇದು ಒಂದು ಸಂಕ್ಷಿಪ್ತ ಮಾಹಿತಿ ಅಬೌಟ್ ಸೋಲಾರ್ ಡ್ರೈಯರ್ಸ್ ಅಂತ. ಥ್ಯಾಂಕ್ ಯು.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಮಾತ್ರಗಳ ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಆಂಡ್ ಅಕ್ಕ ಈ ಪ್ರಯತ್ನಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ.

0: 1905ರ ಆಗಸ್ಟ್ 7ರಂದು ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015ರಲ್ಲಿ ಕೇಂದ್ರ ಸರ್ಕಾರ ಆಗಸ್ಟ್ 7ನ್ನು ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯ ಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರೆಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವುದನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047ರ ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ ಎಎಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 4 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026ರ ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7 ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯ ಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರಿಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವುದನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047 ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ ಎಎಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130 ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಜಾಗೃತಿ ಕಾರ್ಯಕ್ರಮ ಡಿಜಿಟಲ್ ಶಾಪಿಂಗ್. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೇಮ್ ಕುಮಾರ್. ನಾನು SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸೂರ್ಯನ ಶಾಖದಿಂದ ವಸ್ತುಗಳನ್ನು ಒಣಗಿಸುವುದರ ಬಗ್ಗೆ ಮಾತನಾಡುತ್ತೇನೆ. ಸೂರ್ಯನ ಶಾಖ, ನಮ್ಮ ಭೂಮಿ ಮೇಲೆ ಸೂರ್ಯನಿಂದ ತುಂಬಾ ಎನರ್ಜಿ ಬರುತ್ತೆ, ಕಿರಣದ ರೂಪದಲ್ಲಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಈ ಎನರ್ಜಿ ಆರ್ ಶಕ್ತಿ, ಇದಕ್ಕೆ ಯಾವುದೇ ನಾವು ಮನಿ ಪೇ ಮಾಡಬೇಕಾಗಿಲ್ಲ. ಅಂದ್ರೆ ಇದು ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗ್ತದೆ ನಮಗೆ. ಇದರಿಂದ ನಾವು ತುಂಬಾ ಅಪ್ಲಿಕೇಶನ್ಸ್ ನ ಮಾಡಬಹುದು, ತುಂಬಾ ಯೂಸ್ ತಗೊಂಬಹುದು. ಫಾರ್ ಎಕ್ಸಾಂಪಲ್, ಸೂರ್ಯನ ಶಾಖದ ಅಪ್ಲಿಕೇಶನ್ ಅಂದ್ರೆ ನಮಗೆ ಸೋಲಾರ್ ವಾಟರ್ ಹೀಟರ್, ಇದೇ ತರ ಸೋಲಾರ್ PV ಸೆಲ್ಸ್, ಸೂರ್ಯನ ಶಾಖದಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುತ್ತೇವೆ. ಸೂರ್ಯನ ಶಾಖದಿಂದ ನಾವು ರೆಫ್ರಿಜರೇಷನ್ ಮಾಡಬಹುದು. ಆಮೇಲೆ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಸ್ಪೇಸ್ ಹೀಟಿಂಗ್ ಅಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಜಾಗವನ್ನ, ಫಾರ್ ಎಕ್ಸಾಂಪಲ್ ಒಂದು ರೂಮ್ ತರ ಇರೋ ಅಥವಾ ಒಂದು ಕ್ಯಾಬಿನ್ ತರ ಇರೋದು, ವಾತಾವರಣದ ಟೆಂಪರೇಚರ್ನ ನಾವು ಜಾಸ್ತಿ ಮಾಡಬಹುದು. ಇದನ್ನ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಅದೇ ತರ ಸೋಲಾರ್ ಡಿಸ್ಟಿಲೇಷನ್ ಅಂತ ಬರುತ್ತೆ. ಸೋಲಾರ್ ಡಿಸ್ಟಿಲೇಷನ್ ಅಂದ್ರೆ ಸೂರ್ಯನ ಶಾಖದಿಂದ ನೀರನ್ನ ಶುದ್ಧೀಕರಿಸುವಿಕೆ, ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಅಸ್ ಸೋಲಾರ್ ಡಿಸ್ಟಿಲೇಷನ್. ಓಕೆ, ಇದೇ ತರ ಸೋಲಾರ್ ಡ್ರೈಯರ್ ಅನ್ನೋದು ಸಹ ಒಂದು ಸೂರ್ಯನ ಶಾಖದಿಂದ ಉಪಯೋಗಿಸಬಹುದಾದ ಒಂದು ಡಿವೈಸ್. ಅದಕ್ಕಿಂತ ಮೊದಲು ನಾನು ಏನಿದು ಡ್ರೈಯಿಂಗ್, ಸೂರ್ಯನ ಶಾಖದಿಂದ ಒಣಗಿಸುವಿಕೆ ಅಂದರೆ ಏನು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರಾದ್ರೂ ಒಬ್ರು ರೈತರು ಬೆಳೆ ಬೆಳೀತಾರೆ ಅಂದ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ನೆಲದ ಮೇಲೆ ಹಾಕ್ತಾರೆ, ಅದನ್ನ ಸನ್ ಲೈಟ್ ಅಥವಾ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಅಂದ್ರೆ ಆ ಬೆಳೆ ಮೇಲೆ ಬಿದ್ದಾಗ ಏನಾಗುತ್ತೆ, ಅದರಲ್ಲಿರುವಂತಹ ನೀರಿನಾಂಶ ಅಥವಾ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್, ಅದು ಎವಾಪರೇಟ್ ಆಗುತ್ತೆ. ಆ ಎವಾಪರೇಟ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ. ಆ ಬೆಳೆಯ ತೇವಾಂಶ ಕಡಿಮೆ ಆಗೋದ್ರಿಂದ ನಮ್ಗೆ ಟೋಟಲ್ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅವಾಗ ಏನಾಗುತ್ತೆ, ಆ ತರ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದ್ರೆ ಆ ತರ ಪ್ರಾಡಕ್ಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಫಂಗಸ್ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ. ಆ ಪ್ರಾಡಕ್ಟ್ಸ್ ನ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ನ ನಾವೇನ್ ಮಾಡಬಹುದು ಅಂದ್ರೆ ತುಂಬಾ ದಿನಗಳವರೆಗೆ ಶೇಖರಣೆ ಮಾಡಿ ಇಡಬಹುದು. ಅದರ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ಗೂ ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಡ್ವಾಂಟೇಜ್ ಅಂದ್ರೆ, ಡ್ರೈ ಮಾಡಿರೋ ಪ್ರಾಡಕ್ಟ್ ಅಥವಾ ಒಣಗಿಸಿರುವ ವಸ್ತುಗಳು ಯಾವಾಗ್ಲೂ ಡೆನ್ಸಿಟಿ ಕಡಿಮೆ ಇರುತ್ತೆ ಅಥವಾ ತೂಕ ಕಡಿಮೆ ಇರುತ್ತೆ. ಅದರಿಂದ ನಾವು ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಇದು ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸೋಲಾರ್ ಅಥವಾ ಸೋಲಾರ್ ಡ್ರೈಯಿಂಗ್ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈಗ ಇದರದು ಡಿಸ್ಅಡ್ವಾಂಟೇಜಸ್. ಫಸ್ಟ್ ಆಫ್ ಆಲ್, ಈಗ ನಾವು ಒಣಗಿಸುವುದಕ್ಕೆ ಒಂದು ಯಾವುದೋ ಒಂದು ನೆಲದ ಮೇಲೆ ಹಾಕಿರಬಹುದು ಅಥವಾ ಇನ್ನು ಯಾವುದೇ ಒಂದು ಬೇರೆ ಜಾಗದಲ್ಲಿ ಹಾಕಿರ್ಬೋದು. ಆಗ ಸಡನ್ ಆಗಿ ಗಾಳಿ ಬಂದು ಅದರಲ್ಲಿರುವಂತ ಧೂಳು ಅಥವಾ ಬೇರೆ ಬೇರೆ ವಸ್ತುಗಳು ಸೇರ್ಕೊಂಬೋದು. ಅದನ್ನ ಏನಂತಾರೆ, ಕಂಟಾಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಬೇಡವಾದ ಅನ್ವಾಂಟೆಡ್ ಮೆಟೀರಿಯಲ್ಸ್ ಅದರಲ್ಲಿ ಮಿಕ್ಸ್ ಆಗುತ್ತೆ. ಅದೇ ತರ ಸಡನ್ ಆಗಿ ಒಂದು ಮಳೆ ಬರಬಹುದು. ಮಳೆ ಬಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರಲ್ಲ. ಯಾವುದೋ ಒಂದು ಅಕ್ಕಿ ಅಥವಾ ಪ್ರಾಣಿ ಬಂದು ಅದನ್ನ ತಿನ್ಬಹುದು ಅಥವಾ ಅದರದ್ದು ಕ್ವಾಲಿಟಿನ ಕೆಡಿಸಬಹುದು. ಇದೆಲ್ಲ ಇದರ ಅನಾನುಕೂಲತೆಗಳು. ಈ ಓಪನ್ ಸನ್ ಡ್ರೈಯಿಂಗ್ ನ ಅನಾನುಕೂಲತೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಓವರ್ಕಮ್ ಮಾಡೋದಕ್ಕೆ ನಾವು ಸೋಲಾರ್ ಡ್ರೈಯರ್ ನ ಬಳಸ್ತೀವಿ. ಸೋಲಾರ್ ಡ್ರೈಯರ್ ಅಂದ್ರೆ ಇದು ತುಂಬಾ ಸಿಂಪಲ್ ಅಂದ್ರೆ, ಇದರಲ್ಲಿ ಒಂದು ಕ್ಯಾಬಿನ್ ಇರುತ್ತೆ. ಆ ಕ್ಯಾಬಿನಲ್ಲಿ ನಾವು ಟ್ರೇಸ್ ಇಡ್ತೀವಿ ಮತ್ತೆ ಒಂದು ಗ್ಲಾಸ್ ಇರುತ್ತೆ, ಮೇಲೆ ಕೆಳಗಡೆ ಇನ್ಲೆಟ್, ಮೇಲೆ ಒಂದು ಔಟ್ಲೆಟ್ ಕೊಟ್ಟಿರ್ತೀವಿ. ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಶಾಖ ಅಥವಾ ಸೂರ್ಯನ ಕಿರಣಗಳು ಆ ಪ್ರಾಡಕ್ಟ್ ಮೇಲೆ ಬಿದ್ದಾಗ, ನಾವೆಲ್ಲಿ ಅಂದ್ರೆ ಆ ಪ್ರಾಡಕ್ಟ್ಸ್ ನ ಟ್ರೇ ಅಲ್ಲಿ ಇಟ್ಟಿರ್ತೀವಿ, ಏನಾಗುತ್ತೆ ಅದರ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಆ ಕ್ಯಾಬಿನ್ ಒಳಗಡೆ ಡೆನ್ಸಿಟಿ, ಏರ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ. ಇದರಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಏರ್ ಏನ್ ಮಾಡುತ್ತೆ ಅಂದ್ರೆ, ಅಥವಾ ಗಾಳಿ ತೇವಾಂಶವನ್ನ ಅಬ್ಸರ್ವ್ ಮಾಡಿ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕೆಳಗಡೆಯಿಂದ ಅಥವಾ ಬಾಟಮ್ ವೆಂಟ್ ಇಂದ ಫ್ರೆಶ್ ಗಾಳಿ ವಾತಾವರಣದಿಂದ ಒಳಗಡೆ ಬರುತ್ತೆ. ಇದು ಸರ್ಕ್ಯುಲೇಷನ್, ಒಂದು ಏರ್ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಸಿಂಪಲ್ ವರ್ಕಿಂಗ್ ಪ್ರಿನ್ಸಿಪಲ್. ಇದನ್ನ ನಾವು ಸಿಂಪಲ್ ಸೋಲಾರ್ ಡ್ರೈಯರ್ ನ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ಸ್, ಪ್ಲೇವುಡ್ ಅಥವಾ ವುಡ್, ಸಮ್ ಐರನ್ ರಾಡ್ಸ್, ಅದೇ ತರ ಟ್ರೇಸ್, ಮತ್ತೆ ಈ ಥರ್ಮೋಕೋಲ್ ಇನ್ಸುಲೇಷನ್, ಗ್ಲಾಸ್ ಕವರ್ ಇಂದ ನಾವೇ ಮಾಡ್ಕೊಬಹುದು. ಇದಾದ್ಮೇಲೆ ಸೋಲಾರ್ ಡ್ರೈಯರ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಇನ್ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಬಂದ್ಬಿಟ್ಟು ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ ಅಂತ. ಈ ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸನ್ ರೇಸ್ ನ ಡೈರೆಕ್ಟ್ ಆಗಿ ಅಲೋ ಮಾಡ್ತೀವಿ, ಆ ತರ ವರ್ಕಿಂಗ್ ಇದ್ರೆ ಅದನ್ನ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ ಕರಿತೀವಿ. ಈಗ ಕೆಲವು ಪ್ರಾಡಕ್ಟ್ಸ್ ಇದೆ, ಕೆಲವು ಕ್ರಾಪ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಂಬೆ ಹಣ್ಣು ತಗೊಂಡ್ರೆ ಅಥವಾ ಪಪ್ಪಾಯ ಪರಂಗಿ ಅಂತ ಕರೀತಾರೆ ಅದು ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದರದ್ದು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋರ್ಟ್ಸ್ ಮಾಡಿದ್ರೆ ಅದರದ್ದು ನ್ಯೂಟ್ರಿಷನ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅಂತ ಪ್ರಾಡಕ್ಟ್ಸ್ಗೆ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡ್ಬೋದು. ಈ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ಹೇಗೆ ಅಂದ್ರೆ ನಾವು ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಮೇಲೆ ಬೀಳೋದಕ್ಕೆ ಅಲೋ ಮಾಡಲ್ಲ, ಒಂದು ಸಪರೇಟ್ ಕಲೆಕ್ಟರ್ ಯೂಸ್ ಮಾಡ್ತೀವಿ. ಆ ಕಲೆಕ್ಟರ್ನ ಒಂದು ಕ್ಯಾಬಿನ್ಗೆ ಕನೆಕ್ಟ್ ಮಾಡಿರ್ತೀವಿ, ಆ ಕ್ಯಾಬಿನ್ ಅಲ್ಲಿ ಈ ಪ್ರಾಡಕ್ಟ್ಸ್ನ ಇಟ್ಟಿರ್ತೀವಿ. ಈಗ ಏನಾಗುತ್ತಂದ್ರೆ ಈ ಕಲೆಕ್ಟರಿಂದ ಸೂರ್ಯನ ಶಾಖ ಅಥವಾ ಸನ್ ರೇಸ್ ಹೆಲ್ಪ್ ಇಂದ ಹಾಟ್ ಏರ್ ನ ಜನರೇಟ್ ಮಾಡ್ತೀವಿ ಅಥವಾ ಬಿಸಿ ಗಾಳಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಬಿಸಿ ಗಾಳಿ ಕ್ಯಾಬಿನ್ ಕಡೆ ಹೋಗುತ್ತೆ ಅಥವಾ ಕ್ಯಾಬಿನ್ ಒಳಗಡೆ ಹೋಗುತ್ತೆ. ಕ್ಯಾಬಿನ್ ಒಳಗಡೆ ಹೋದಾಗ ಅದು ಆ ಪ್ರಾಡಕ್ಟ್ಸ್ನ ಅಥವಾ ಇಟ್ಟಿರೋ ಪ್ರಾಡಕ್ಟ್ಸ್ನ ಸರ್ಫೇಸ್ ಮೇಲೆ ಫ್ಲೋ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡುತ್ತೆ. ಇದು ಇಂಡೈರೆಕ್ಟ್ ಮೋಡ್. ಈ ಮಿಕ್ಸ್ಡ್ ಮೋಡ್ ಅಂದ್ರೆ ಅದರ ನೇಮೇ ಹೇಳುತ್ತೆ, ಮಿಕ್ಸ್ಡ್ ಮೋಡ್, ಕಾಂಬಿನೇಷನ್ ಆಫ್ ಡೈರೆಕ್ಟ್ ಮೋಡ್ ಅಂಡ್ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿಬಹುದು. ಅಂದ್ರೆ ಅದರ ಎರಡು ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಅಳವಡಿಸಿರ್ತೀವಿ. ಅಂದ್ರೆ ಕಲೆಕ್ಟರ್ನು ಯೂಸ್ ಮಾಡ್ತೀವಿ, ಜೊತೆಗೆ ಸನ್ಲೈಟ್ ಡೈರೆಕ್ಟ್ಲಿ ಪ್ರಾಡಕ್ಟ್ಸ್ ಮೇಲೆ ಬೀಳುತ್ತೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿತೀವಿ. ಇದು ಕೆಲವು ಅಡ್ವಾಂಟೇಜಸ್. ಈಗ ಕೆಲವು ಚಾಲೆಂಜಸ್ ಇದೆ. ಒಂದು ಕಂಡೀಷನ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ನಮಗೆ ಸಫಿಷಿಯೆಂಟ್ ಆಗಿ ಸಿಗಲ್ಲ. ಈ ಸೂರ್ಯನ ಬೆಳಕು ಸಫಿಷಿಯೆಂಟ್ ಆಗಿ ಸಿಗದೇ ಇದ್ದ ಟೈಮಲ್ಲಿ ಏನು ಮಾಡಬೇಕು, ಸೋಲಾರ್ ಡ್ರೈಯರ್ನ ಆಪರೇಟ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಅದೇ ಥರ ನೈಟ್ ಟೈಮಲ್ಲಿ ಆಗುತ್ತಾ? ನೈಟ್ ಟೈಮಲ್ಲಿ ಆಗೋದಿಲ್ಲ. ಇದೆಲ್ಲ ತುಂಬ ಸೀರಿಯಸ್ ಡಿಸ್ಅಡ್ವಾಂಟೇಜಸ್ ಈ ಸೋಲಾರ್ ಡ್ರೈಯರ್ಸ್ದು. ಇದನ್ನ ಓವರ್ಕಮ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಾಲಜಿಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ತಾರೆ. ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂದರೆ ಆ ಮೆಟೀರಿಯಲ್ಗಳು, ಆ ವಸ್ತುಗಳು ಸೂರ್ಯನ ಶಾಖವನ್ನು ಏನು ಮಾಡ್ತವೆ, ಶೇಖರಣೆ ಮಾಡಿ ಇಟ್ಕೊಂತವೆ. ಯಾವ ಫಾರ್ಮಲ್ಲಿ ಅಂದರೆ ಇನ್ ದಿ ಫಾರ್ಮ್ ಆಫ್ ಹೀಟ್, ಶಾಖದ ರೂಪದಲ್ಲಿ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತವೆ. ಹಾಗೇನಾಗುತ್ತೆ, ನಾವು ಅದನ್ನ ನೈಟ್ ಟೈಮಿಗೆ ಬೇಕಾದಾಗ ಆ ಎನರ್ಜಿ ಸ್ಟೋರ್ ಆಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾದಾಗ ಯುಟಿಲೈಸ್ ಮಾಡ್ಬೋದು. ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಒಂದು ಹೀಟ್ ಸ್ಟೋರೇಜ್ ಟೆಕ್ನಿಕ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಅಂದರೆ ಹೈಬ್ರಿಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಎರಡು ಸಿಸ್ಟಮ್ ಇರುತ್ತೆ ಇಲ್ಲಿ. ಎರಡು ಸಿಸ್ಟಮ್ ಅಂತ ಅಂದರೆ ಸೋಲಾರ್ ಡ್ರೈಯರ್ ಇರುತ್ತೆ ಬೆಳಗ್ಗೆ ಟೈಮ್ ಅಥವಾ ಸನ್ಲೈಟ್ ಚೆನ್ನಾಗಿರೋ ಟೈಮಲ್ಲಿ ಸೂರ್ಯನ ಬೆಳಕಿಂದ ನಾವೇನು ಮಾಡ್ತೀವಿ, ಈ ಪ್ರಾಡಕ್ಟ್ಸ್ನೆಲ್ಲ ಡ್ರೈ ಮಾಡ್ತೀವಿ. ಅದೇ ಥರ ಮಳೆ ಇದ್ರೆ, ಕ್ಲೌಡ್ಸ್ ಇದ್ರೆ ಅಥವಾ ನೈಟ್ ಟೈಮಲ್ಲಿ ಇನ್ನೊಂದು ಒಂದು ಸಬ್ ಸಿಸ್ಟಮ್ ಇರುತ್ತೆ. ಮೇ ಬಿ ಒಂದು ಸಪರೇಟ್ ಎಲೆಕ್ಟ್ರಿಕಲ್ ಹೀಟರ್ ಯೂಸ್ ಮಾಡ್ಬೋದು ಹಾಟ್ ಏರ್ ಜನರೇಟ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೋದು, ಬಯೋಗ್ಯಾಸ್ ಬ್ಯಾಕಪ್ ಸಿಸ್ಟಮ್ ಅಂತ ಇಟ್ಕೊಬಹುದು. ಅಗ್ರಿಕಲ್ಚರಲ್ ವೇಸ್ಟ್ ಬರುತ್ತಲ್ಲ, ಆ ಅಗ್ರಿಕಲ್ಚರಲ್ ವೇಸ್ಟ್ ನ ಬರ್ನ್ ಮಾಡಿ ಹಾಟ್ ಏರ್ ನ ಜನರೇಟ್ ಮಾಡಬಹುದು. ಇದೆಲ್ಲ ಒಂದು ಸ್ವಲ್ಪ ಎಕ್ಸಾಂಪಲ್ ಯಾವುದಕ್ಕೆ ಅಂದ್ರೆ ಹೈಬ್ರಿಡ್ ಮೋಡ್ ಡ್ರೈಯರ್ಸ್ಗೆ. ಇದು ಒಂದು ಸಂಕ್ಷಿಪ್ತ ಮಾಹಿತಿ ಅಬೌಟ್ ಸೋಲಾರ್ ಡ್ರೈಯರ್ಸ್ ಅಂತ. ಥ್ಯಾಂಕ್ ಯು.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೇ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ, ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96ರಷ್ಟು ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ ಅವರಿಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಉಮರ್ ಫಾರೂಕ್ ಎಂಆರ್ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
4: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಕೆಲವರೇ, ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ತೆಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೇ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ, ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96ರಷ್ಟು ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಉಮರ್ ಫಾರೂಕ್ ಎಂಆರ್ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾಕ್ಟರ್ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
1: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ

0: ತಕ್ಷಣ ದಾರಿ ಬಿಡಿ.
1: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ, ಅಜಾಗರೂಕ ಚಾಲನೆ ಬೇಡ.
2: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
3: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
0: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಮೋಕಿದ ಬಂದುಲೆ,
3: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಅಣ್ಣ ಎಂಕೋ ಜಿಚ್ಚ ಇರೇಗ
3: ಎಂಕ್ ದಾಲ ಬುರ್ಚಿ ಶೇಖರ
2: ದಾನೆ
3: ದಾದನ ಶೇಖರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
2: ಇರೇಗ ದಾದಾಂಜಿ ವೆಂಕಪ್ಪಣ್ಣ
3: ಎಂಚಿ ನಾನು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತನಲ್ಲ ಬುಲೆ ದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕು ಲಾಭ ತೂವರೆಗೆ ತಿಕ್ಕುಜಿ
2: ಸುರು ಸುರುಕು ಕೃಷಿ ಇಟ್ಟು ಇರ್ಲೆಕ್ಕ ನೀ ಎನ್ನಲಾನೆ ಬರ
3: ಇವರ ಮಣಿಪ್ಪಂದೆ ಕುಲ್ಲುವನ ನೀನಂತೂ ನಾ ಕಂಚದಾಲ ತೋಚಿ ಪೂರೆಟ್ಲ ಬುಲೆ ಇಡ್ಡು
2: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
3: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
2: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
3: ಶೇಖರ ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ
4: ಅಂದ್ ನಿಕ್ಲಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 1 9

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RJ ಹರ್ಷಿತಾ ಶಿಶಿಲಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ, ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರಿಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜಿ ಹರ್ಷಿತ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ ಸಿರೂತ ತಿಂಗಳಾಸ ಪಿನ್ನ ನಾಲಾ ಮತ್ತು ವಾರತ್ತು ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರ ಶೇರ್ ಹಾಕೋ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗ್ಲಾ ಸೋಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.4.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಪ್ರಜಾ ಐಕೋಪ್ಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಸೋಲ್ಮೇಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡುತ್ತಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು.
1: ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ನ್ಯೂಸ್ ಆ್ಯಪ್ಗಳ ಮೂಲಕ, ಇಲ್ಲ ವಾಟ್ಸಪ್ ಸಂದೇಶಗಳ ಮೂಲಕ, ಅಥವಾ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ನಮಗೆ ನೀಡುವ ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯತೆ ಅಂದರೆ ಫ್ಯಾಕ್ಟ್ ಚೆಕ್ಕಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಫ್ಯಾಕ್ಟ್ ಚೆಕ್ಕಿಂಗಿಗೆ ಒಂದಷ್ಟು ಟೂಲ್ಸ್ಗಳಿವೆ, ಆದರೆ ಅವೆಲ್ಲ ತಂತ್ರಜ್ಞಾನ ಆಧಾರಿತ. ಆ ಬಗ್ಗೆ ನಾನಿವತ್ತು ಮಾತಾಡ್ತಾ ಇಲ್ಲ. ಜನಸಾಮಾನ್ಯರಾಗಿ ನಮಗೆ ತಲುಪುವ ಮಾಹಿತಿಯ ಸತ್ಯಾಸತ್ಯತೆಯನ್ನು ಸುಲಭ ವಿಧಾನದಲ್ಲಿ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ಈ ಉದಾಹರಣೆಗಳನ್ನು ಕೇಳಿ. ಬಾಳೆಹಣ್ಣು ತಿನ್ನೋದ್ರಿಂದ ನಿಮಗೆ ಕ್ಯಾನ್ಸರ್ ಬರಬಹುದು, ಎಚ್ಚರ. ಮಹಿಳೆಯರೇ, ನಿಮಗಿದೋ ಸಿಹಿ ಸುದ್ದಿ. ಎಲ್ಲ ಮಹಿಳೆಯರ ಅಕೌಂಟ್ಗೂ ಸರ್ಕಾರ 10,000 ನೀಡಲಿದೆ. ಅರ್ಜಿ ಸಲ್ಲಿಸಲು ಈ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಊರಿನಲ್ಲಿ ಈ ವ್ಯಕ್ತಿಯನ್ನ ಕಂಡರೆ ಎಚ್ಚರ, ಈತ ಮಕ್ಕಳ ಕಳ್ಳ, ಇತ್ಯಾದಿ ಇತ್ಯಾದಿ. ಬಹುಶಃ ಇದನ್ನ ಎಲ್ಲೋ ಕೇಳಿದ್ದೇವೆ ಅಥವಾ ಓದಿದ್ದೇವೆ ಅಂತ ಅನ್ನಿಸ್ತಾ ಇದೆಯಲ್ವಾ? ಇಂತಹ ಸಂದೇಶಗಳೇ ನಮ್ಮನ್ನ ದಾರಿ ತಪ್ಪಿಸುವ ಫೇಕ್ ನ್ಯೂಸ್ಗಳು. ಇದಕ್ಕೂ ಗಂಭೀರವಾದ ಒಂದು ವಿಚಾರ ಹೇಳಬೇಕು. ಘಟನೆ ಹೀಗಿದೆ, ಕಲ್ಪಿಸಿಕೊಳ್ಳಿ. ಅದು ಯಾವುದೋ ರಾಜಕಾರಣಿ ಅತಿಥಿಯಾಗಿ ಆಗಮಿಸಿದ ಕಾರ್ಯಕ್ರಮ. ಭದ್ರತೆಗೆ ಅಂತ ಪೊಲೀಸರು ಬಂದಿದ್ರು. ಅಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬ ತನ್ನ ಶೂ ಲೇಸ್ ಕಟ್ಟಲು ಬಾಗುತ್ತಾನೆ. ಆ ರಾಜಕಾರಣಿ ಪೊಲೀಸ್ ಅಧಿಕಾರಿಯ ಹತ್ತಿರದಲ್ಲೇ ಇರುತ್ತಾರೆ. ಬಗ್ಗಿ ಶೂ ಕಟ್ಟುತ್ತಿರುವ ಅಧಿಕಾರಿಯನ್ನು ಅವರು ನೋಡ್ತಾ ಇರ್ತಾರೆ. ಇದು ಸಹಜ ಅಲ್ವಾ? ನಮ್ಮ ಹತ್ತಿರದಲ್ಲಿರುವ ಯಾವುದಾದ್ರೂ ವ್ಯಕ್ತಿ ಏನಾದರೂ ಆಕ್ಟಿವಿಟಿ ಮಾಡ್ತಾ ಇದ್ರೆ ನಮ್ಮ ದೃಷ್ಟಿಯು ಆ ಕಡೆಗೆ ಹರಿತದೆ ಅಲ್ವಾ? ಈ ದೃಶ್ಯದ ವಿಡಿಯೋ ರೆಕಾರ್ಡ್ ಆಗಿರುತ್ತದೆ. ಕ್ಲಿಕ್ಗೋಸ್ಕರನೇ ಹುಟ್ಟಿಕೊಂಡ ಯೂಟ್ಯೂಬ್ ಚಾನೆಲ್ ಬಂದು ಅದನ್ನ ಕಾಲು ಹಿಡಿದು ಕ್ಷಮೆಯಾಚಿಸಲು ಆದೇಶಿಸಿದ ರಾಜಕಾರಣಿ ಎಂದು ಹೆಡ್ಲೈನ್ ಕೊಟ್ಟು ಎಲ್ಲೆಂದರಲ್ಲಿ ಅದನ್ನು ಹರಿಬಿಡ್ತು. ಮುಂದಿನ ಪರಿಣಾಮದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಪರ ವಿರೋಧ, ವಾದ ವಿವಾದ, ತರ್ಕ ವಿತರ್ಕ, ಒಟ್ಟಿನಲ್ಲಿ ಮನಸ್ಸು ಹಾಳಾಯಿತು, ಸಮಯವೂ ಹಾಳಾಯಿತು. ಸತ್ಯಾಸತ್ಯತೆಯನ್ನ ಅರಿಬೇಕು, ಅದನ್ನು ಜನರಿಗೆ ತಿಳಿಸಬೇಕು ಅಂತ ಹೊರಟವರಿಗೆ ಸತ್ಯ ತಿಳಿಸುವುದೇ ಒಂದು ಹರಸಾಹಸ ಆಯಿತು. ಬಹುಶಃ ಈಗ ನಿಮಗೆ ಅರ್ಥ ಆಗಿರಬೇಕಲ್ವಾ, ನಾವ್ಯಾಕೆ ಯಾವುದೋ ಮಾಹಿತಿ ಅಥವಾ ಸುದ್ದಿಯನ್ನ ಸುಲಭವಾಗಿ ನಂಬಬಾರ್ದು ಅಥವಾ ಅದನ್ನ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬಾರ್ದು ಅಂತ. ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯ ತಿಳಿಯಲು ನಮಗೆ ವಿಶೇಷವಾದ ಜ್ಞಾನ ಅಥವಾ ಕೌಶಲ್ಯಗಳು ಬೇಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಒಂದು ಕಾಮನ್ ಸೆನ್ಸ್ ಇದ್ರೆ ಸಾಕು. ಮೊಬೈಲ್ ಫೋನ್ ಅಥವಾ ಸಾಮಾಜಿಕ ಜಾಲತಾಣಗಳು ಬರುವ ಮೊದಲು ಸುಳ್ಳು ಸುದ್ದಿ ಇರಲಿಲ್ವೇ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಇದ್ವು. ನಮ್ಮ ಸುತ್ತಮುತ್ತಲೇ ಗಾಳಿ ಸುದ್ದಿ ಹಬ್ಬಿಸುವವರಿದ್ರು. ವೈಯಕ್ತಿಕ ಅಥವಾ ಖಾಸಗಿ ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಿದ್ದ ಪೀತ ಪತ್ರಿಕೆಗಳು ಅಂದ್ರೆ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಇದ್ವು. ಆಗ ನಮ್ಮ ಹಿರಿಯರು ಸತ್ಯ ತಿಳಿದುಕೊಳ್ಳಲು ಏನ್ ಮಾಡ್ತಾ ಇದ್ರು ಅಂತ ಗಮನಿಸಿ. ಮೊತ್ತ ಮೊದಲಿಗೆ ಅವರಲ್ಲಿದ್ದುದು ತಾಳ್ಮೆ. ವಿಚಾರಗಳು ಬಂದಾಗ ಕೂಡಲೇ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ. ನಮ್ಮ ಸುತ್ತಮುತ್ತ ಇರುವ ಅನುಭವಸ್ಥರನ್ನ ಅಥವಾ ತಿಳುವಳಿಕೆಯುಳ್ಳ ವ್ಯಕ್ತಿಗಳನ್ನ ಕೇಳ್ತಾ ಇದ್ರು. ಅಥವಾ ಯಾರ ಬಗ್ಗೆ ಮಾತುಗಳು ಹರಿದಾಡುತ್ತಿದ್ದವೋ ಅವರನ್ನ ಅಥವಾ ಅವರನ್ನ ಹತ್ತಿರದಿಂದ ಬಲ್ಲವರನ್ನ ಕೇಳ್ತಾ ಇದ್ರು. ಇಲ್ಲ, ಮೌನವಾಗಿದ್ದುಕೊಂಡು ಸತ್ಯ ಹೊರಬರುವವರೆಗೂ ಕಾಯ್ತಾ ಇದ್ರು. ಅಂದ್ರೆ ಅವರ ಜ್ಞಾನ ನೋಡಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಎನ್ನುವುದು ಅವರ ಅಚಲ ನಂಬಿಕೆ. ಇದೇ ತಂತ್ರಗಳನ್ನು ನಾವು ಈ ಕಾಲಮಾನದ ಸುಳ್ಳು ಸುದ್ದಿಗಳ ಹಿಂದಿನ ಮರ್ಮವನ್ನು ತಿಳಿಯೋದಿಕ್ಕೆ ಉಪಯೋಗಿಸಿಕೊಂಡ್ರೆ ಆಯ್ತು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಎನ್ನುವ ಮಾತಿದೆಯಲ್ವಾ? ಹಾಗೇನೆ ತಂತ್ರಜ್ಞಾನದ ಎಡವಟ್ಟುಗಳನ್ನು ತಂತ್ರಜ್ಞಾನದ ಮೂಲಕವೇ ಪರಿಹರಿಸಿಕೊಂಡ್ರೆ ಆಯ್ತು. ಈಗ ನಮ್ಮ ನೆಲೆಗಟ್ಟಿನಲ್ಲಿ ಸತ್ಯಾಂಶಗಳನ್ನು ತಿಳಿಯುವ ಪ್ರಕ್ರಿಯೆಯನ್ನು ನೋಡೋಣ. ಉದಾಹರಣೆಗೆ, ನಿಮಗೆ ಯಾವುದೋ ಆರೋಗ್ಯಕ್ಕೆ ಸಂಬಂಧಿಸಿದ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಮಾಹಿತಿ ಬಂದಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ, ಸಂಶಯ ಇದೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿದ್ದುದು ಇಷ್ಟೇ. ಮೊತ್ತ ಮೊದಲಿಗೆ ಸುದ್ದಿಯನ್ನ ಪೂರ್ತಿಯಾಗಿ ಓದ್ಕೊಳ್ಳಿ. ಹೆಡ್ಲೈನ್ ಮತ್ತು ಅದರೊಳಗಿರುವ ಮಾಹಿತಿ ಹೊಂದಿಕೆಯಾಗ್ತಾ ಇದೆಯಾ ಅಥವಾ ವ್ಯತ್ಯಾಸ ಇದೆಯಾ ಇದನ್ನ ಗಮನಿಸಿ. ಕೆಲವೊಮ್ಮೆ ತಾವು ಹಂಚುತ್ತಿರುವ ಲಿಂಕ್ಗಳು ಹೆಚ್ಚು ಜನಕ್ಕೆ ತಲುಪಬೇಕು, ಅದನ್ನ ಹೆಚ್ಚು ಜನ ಓದಬೇಕು ಅನ್ನೋ ದುರಾಲೋಚನೆಯಿಂದ ತಪ್ಪು ತಪ್ಪು ಮಾಹಿತಿ ನೀಡುವವರಿದ್ದಾರೆ. ಇದನ್ನ ನಾವು ಮೊದಲು ತಿಳ್ಕೊಬೇಕು. ಆಮೇಲೆ ಸುದ್ದಿ ಅಥವಾ ಮಾಹಿತಿಯ ಮೂಲ ಯಾವುದು, ಅದನ್ನ ಸರ್ಕಾರ ಹೇಳ್ತಾ ಇದೆಯಾ, ಅಧಿಕಾರಿಗಳು ಹೇಳ್ತಾ ಇದ್ದಾರಾ ಅಥವಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರಾ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಮೂಲವನ್ನ ಜಾಲಾಡಿ. ಅಧಿಕೃತ ವೆಬ್ಸೈಟ್ನಲ್ಲಿ ಈ ಮಾಹಿತಿ ಇದೆಯೇ ಅಂತ ಗಮನಿಸಿ. ಸಾಮಾನ್ಯವಾಗಿ ಸರ್ಕಾರ ಅಥವಾ ಇಲಾಖೆಯ ಯೋಜನೆಗಳಾಗಿದ್ದರೆ ಅಥವಾ ಯಾವುದೋ ಹೊಸ ಮಾಹಿತಿಗಳಾಗಿದ್ದರೆ ಅದನ್ನ ಅವರ ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಲೇಬೇಕಾಗ್ತದೆ. ಅಲ್ಲಿ ನಿಮಗೆ ನೀವು ತಿಳ್ಕೊಬೇಕಾದ ವಿಚಾರದ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತಂದ್ರೆ ಅದು ನಿಮ್ಮನ್ನ ದಾರಿ ತಪ್ಪಿಸುವ ಸುದ್ದಿ ಅಂತಲೇ ತಿಳ್ಕೊಬೇಕು. ಇನ್ನು ಯಾವುದಾದರೂ ಹೇಳಿಕೆಯ ಬಗೆಗೆ ನಿಮಗೆ ಸಂಶಯ ಬಂದ್ರೆ ಅದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆಯೇ ಅಥವಾ ಮುಖ್ಯವಾಹಿನಿ ಪತ್ರಿಕೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆಯೇ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಅದು ತಪ್ಪು ಮಾಹಿತಿ ಅಷ್ಟೇ, ಅದರಲ್ಲಿ ಯಾವುದೇ ಸಂಶಯ ಕೂಡ ಬೇಡ ನಿಮಗೆ. ಈಗ ಒಂದು ಉದಾಹರಣೆ ನೋಡೋಣ. ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ 100,000 ಸ್ಕಾಲರ್ಶಿಪ್ ಅಂತ ಒಂದು ಮಾಹಿತಿ ನಿಮಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದ ವಿಧಾನಗಳ ಮೂಲಕ ಸತ್ಯವನ್ನ ತಿಳಿದುಕೊಳ್ಳೋದಿಕ್ಕೆ ಪ್ರಯತ್ನಿಸಿ. ಒಂದು ವೇಳೆ ಆಗದೇ ಇದ್ರೆ ನಮ್ಮ ಹಿರಿಯರ ವಿಧಾನ ಇದೆಯಲ್ಲ, ತಿಳಿದವರಲ್ಲಿ ವಿಚಾರಿಸುವುದು ಅಂತ. ಅಂದ್ರೆ ಯಾವುದಾದ್ರೂ ಒಂದು ಪದವಿ ಕಾಲೇಜಿಗೆ ಹೋಗಿ ಅಲ್ಲಿಯ ಕಚೇರಿಯನ್ನ ವಿಚಾರಿಸಿದ್ರೆ ಮುಗೀತು, ಆ ಸ್ಕಾಲರ್ಶಿಪ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತದೆ. ಎಲ್ಲಾದ್ರೂ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೋಯ್ತು ಅಂತಾನೆ ತಿಳ್ಕೊಳ್ಳಿ. ಹಾಗಾಗಿ ಈ ಬಗ್ಗೆ ಜಾಗರೂಕರಾಗಿರೋದು ಬಹಳ ಮುಖ್ಯ ಅಂತ. ಇನ್ನು ನಿಮ್ಮನ್ನ ಭಯಬೀಳಿಸುವ ಅಥವಾ ಕೋಪ ತರಿಸುವ ಯಾವುದಾದ್ರೂ ಸುದ್ದಿ ನಿಮ್ಮ ಮೊಬೈಲ್ಗೆ ಬಂತು ಅಂತ ತಿಳ್ಕೊಳ್ಳಿ. ಅದನ್ನ ಕೂಡಲೇ ನಂಬೇಡಿ. ನಿಮ್ಮ ಭಾವನೆಗಳನ್ನ ಕೆರಳಿಸುವ ಯಾವುದೇ ಸುದ್ದಿಗಳಿರಲಿ ಅದರಲ್ಲಿ ಉತ್ಪ್ರೇಕ್ಷೆ ಇದೆ ಅಂತಾನೆ ಅರ್ಥ. ಆದ ಕಾರಣ ಅದಕ್ಕೆ ನಾವು ಕೂಡಲೇ ಪ್ರತಿಕ್ರಿಯೆ ಮಾಡೋದಿಕ್ಕೆ ಹೋಗಬಾರದು. ಅಥವಾ ನಿಮಗೆ ಸಿಕ್ಕಂತ ಮಾಹಿತಿ ಯಾವುದೋ ಧರ್ಮದ ಬಗ್ಗೆ, ಪಕ್ಷದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿ ಅಂಶಗಳನ್ನ ಹೊಂದಿದೆ ಅಂತ ಅನಿಸಿದ್ರೆ ಅದು ಮೂಲದಲ್ಲಿ ತೇಜೋವಧೆಗೆ ಸೃಷ್ಟಿಯಾದ ಪೋಸ್ಟ್ ಅಥವಾ ಹೆಚ್ಚು ಜನ ವೀಕ್ಷಿಸಿದ್ರೆ ಹೆಚ್ಚು ದುಡ್ಡು ಬರಬಹುದು ಎನ್ನುವ ಕಾರಣದಿಂದಲೇ ಹುಟ್ಕೊಂಡಂತಹ ವಿಚಾರ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ ಯಾವುದೋ ಜಾಲತಾಣದ ಪೋಸ್ಟ್ ಬಗ್ಗೆ ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ, ಸಂಶಯ ಇದೆ ಅಂತಂದ್ರೆ ಒಮ್ಮೆ ಗೂಗಲ್ನಲ್ಲಿ ನಿಮಗೆ ಬಂದ ವಿಚಾರದ ಸಣ್ಣ ಮಾಹಿತಿಯನ್ನ ಕೊಟ್ಟು ಈಸ್ ಇಟ್ ಟ್ರೂ ಅಂತ ಪ್ರಶ್ನೆ ಮಾಡಿ. ನಿಮ್ಮ ಹಾಗೇನೆ ಈ ಮಾಹಿತಿಯ ಬಗೆಗೆ ಸಂಶಯ ಬಂದವರು ಈಗಾಗಲೇ ಅದರ ಫ್ಯಾಕ್ಟ್ ಚೆಕ್ ಮಾಡಿ ಅದರ ಸತ್ಯಾಸತ್ಯತೆ ಬಗೆಗೆ ಮಾಹಿತಿ ಹಂಚಿಕೊಂಡಿರ್ತಾರೆ. ಫೇಕ್ ನ್ಯೂಸ್ ಎಂಬ ತಲೆಬರಹ ಅಥವಾ ವಾಟರ್ ಮಾರ್ಕ್ನೊಂದಿಗೆ ಆ ಸುದ್ದಿ ಈಗಾಗಲೇ ಪ್ರಕಟ ಆಗಿರ್ತದೆ. ಇಲ್ಲ ಈಗಾಗಲೇ ಸಂಬಂಧಪಟ್ಟ ವ್ಯಕ್ತಿಗಳು, ಇಲಾಖೆ ಅಥವಾ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿರ್ತದೆ. ಇವೆಲ್ಲ ನಿಮಗೆ ಮಾಹಿತಿ ಅಥವಾ ಸುದ್ದಿಯ ಸತ್ಯಾಸತ್ಯತೆಯನ್ನ ನಿಮ್ಮ ನೆಲೆಗಟ್ಟಿನಲ್ಲಿ ಕಂಡುಕೊಳ್ಳಲು ಇರುವಂತಹ ಮಾರ್ಗ. ಹಾಗಾಗಿ ಯಾವುದೇ ವಿಚಾರ ಆದರೂ ಸರಿ ನಿಮ್ಮ ಮನಸ್ಸಿಗೆ ತಗೊಂಡು ಅದನ್ನ ಇನ್ನಷ್ಟು ಜನರಿಗೆ ಹಂಚುವಂತಹ ಧಾರಾಳತನ ಬೇಡ. ನಾವು ಹಂಚೋದಾದ್ರೆ ಸಂತೋಷವನ್ನ ಹಂಚಿಕೊಳ್ಳೋಣ, ನಗುವನ್ನ ಹಂಚಿಕೊಳ್ಳೋಣ, ದಾರಿ ತಪ್ಪಿಸುವ, ಭಿನ್ನಾಭಿಪ್ರಾಯ ಮೂಡಿಸುವ, ಗುಂಪು ಘರ್ಷಣೆಗೆ ಪ್ರೇರೇಪಿಸುವ ಅಥವಾ ಯಾರದೋ ಚಾರಿತ್ರ ಹರಣ ಮಾಡುವ ವಿಚಾರಗಳನ್ನ ಅಲ್ಲ. ಆದ ಕಾರಣ ನಾನು ಹೇಳೋದಿಷ್ಟೇ, ಚೆಕ್ ಬಿಫೋರ್ ಯು ಕ್ಲಿಕ್, ಆಸ್ಕ್ ಬಿಫೋರ್ ಯು ಆಕ್ಟ್, ಥಿಂಕ್ ಬಿಫೋರ್ ಯು ಶೇರ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
0: ಇದುವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು.
2: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
4: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
3: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
4: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
3: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
4: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
3: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
4: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
5: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
6: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
7: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
4: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
8: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜಯ್ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7ರಂದು ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ ಆಗಸ್ಟ್ 7ನ್ನು ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯ ಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
9: ನಾವು ಪ್ರತಿ ವರ್ಷವೂ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರೆಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವುದನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
8: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
10: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
8: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್
11: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
12: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
13: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
12: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
14: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047 ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
15: ಕಳೆದ 6 ವರ್ಷಗಳಲ್ಲಿ ಎಎಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಫಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130 ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
14: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
16: ಬಿಪಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ. ಬದುಕಿಗೆ ನೆಮ್ಮದಿ.
17: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
18: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
17: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
18: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
17: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
18: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
19: ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕು ಲಾಭ ತೂವರೆಗೆ ತಿಕ್ಕುಚಿ
20: ಸುರುಸುರುಕು ಕೃಷಿಟ್ ಇರ್ಲೆಕ್ಕ ನೀ ಎನ್ನಲಾನೆ ಬರ
19: ಇವರ ಮಣಿಪ್ಪಂದೆ ಕುಲ್ಲುವನ ನೀನಂತೂ ನಾ ಕಂಚದಾಲ ತೋಜಿ ಪೂರೆಟ್ಲ ಬುಲೆ ಎಡ್ಡು
20: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ತಾರ
19: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
20: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
19: ಶೇಖರ ಅವು ಓಲ್ ಮಲ್ಪೇರಿಯ
20: ಅವು ನಮ್ಮ ಉಜಿರೆಡೆ ಉಂಡಿ
21: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೂಡ 97 3 4 0 8 4 0 8.
22: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
23: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
22: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
24: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
18: ಮೋಕಿದ ಬಂದುಲೆ,
17: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
18: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
17: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
18: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಗೆ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
17: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಟು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
18: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
17: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
18: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜಯ್ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7ರಂದು ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015ರಲ್ಲಿ ಕೇಂದ್ರ ಸರ್ಕಾರ ಆಗಸ್ಟ್ 7ನ್ನು ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ

0: ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರೆಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲ ಕಸುವನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047ರ ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ ಎಎಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026ರ ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
7: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
8: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
9: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
10: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
9: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
10: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
9: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮೆರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
10: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
9: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
10: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ, ಅದಕ್ಕೇನಾದ್ರೂ ದಾರಿ ಇದೆಯಾ?
9: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ, ಫೋನ್ ಸೇಫ್.
10: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
9: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
10: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
4: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ, ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿ ಎಡ್ ಶಿಕ್ಷಕರಿಗೆ, ಬಿ ಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ ನಮಸ್ಕಾರ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದ ಕಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

0: ಶಂಕರಂ.
1: ಬಿ ಕೆ ಸುಮಿತ್ರಾ ಅವರು ಹಾಡಿದ್ದ ಜನಜನತ ಗೀತೆ, ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಗೀತೆಯ ಪ್ರಭಾವಳಿಯ ಬಗ್ಗೆ ನಾನು ಮಾತನಾಡಿದ್ದೆ. ನಮ್ಮ ಧರ್ಮಸ್ಥಳದ ನಿಜವಾದ ವಿಶೇಷತೆ ನ್ಯಾಯ ನೀತಿಯೊಂದಿಗಿನ ಸತ್ಯದ ಅಸ್ತಿತ್ವದೊಂದಿಗೆ ತಳುಕು ಹಾಕಿಕೊಂಡಿದೆ. ಜಗತ್ತಿನಲ್ಲಿ ಉಂಟಾಗುವ ಎಲ್ಲ ಬಗೆಯ ಅಲ್ಲೋಲ ಕಲ್ಲೋಲದ ಸಂದರ್ಭಗಳಿಗೆ ನ್ಯಾಯ ನೀತಿಯ ನಿರಾಕರಣೆಯೇ ಬಹಳ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಯಾಕೆಂದರೆ ಜಗತ್ತಿನಲ್ಲಿ ಯಾಕೆ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಅಂದರೆ, ಒಬ್ಬರು ಸುಳ್ಳಿನ ಜೊತೆಗಿರ್ತಾರೆ, ಇನ್ನೊಬ್ಬರು ಸತ್ಯದ ಜೊತೆಗಿರ್ತಾರೆ. ಸುಳ್ಳಿನ ಜೊತೆಗೆ ಇರೋರು ತುಂಬ ಅಬ್ಬರಿಸ್ತಾರೆ, ಸತ್ಯದ ಜೊತೆಗಿರೋರು ಮೌನವಾಗಿರ್ತಾರೆ. ಆ ಸುಳ್ಳು ಮತ್ತು ಸತ್ಯದ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಮುಂದುವರಿತಾ ಕೊನೆಗೆ ಸತ್ಯಕ್ಕೆ ಜಯ ದಕ್ಕುತ್ತದೆ. ಹಾಗಂತ ಸತ್ಯಕ್ಕೆ ಸೋಲು ಉಂಟಾಗುತ್ತದಾ ಅನ್ನುವಂಥ ಪ್ರಶ್ನೆ ಕೇಳಿದರೆ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆಂತಂದರೆ ಸತ್ಯ ಆ ಕ್ಷಣಕ್ಕೆ ಸೋಲಿನ ಆಘಾತ ಎದುರಿಸಬಹುದಾದರೂ ಕೂಡ ಆ ಸೋಲಿನ ಆಘಾತವನ್ನು ಮೀರಿ ಮತ್ತೆ ಮೈಕೊಡವಿಕೊಂಡು ಎದ್ದು ನಿಂತು ಮೌಲ್ಯಗಳ ಶಕ್ತಿಯನ್ನು ಮನಗಾಣಿಸುವಂಥ ಒಂದು ದೈತ್ಯ ಪ್ರಭೆಯಾಗಿ ನಿಲ್ತದೆ. ಸತ್ಯಕ್ಕೆ ಆ ಥರದ ಒಂದು ಗುಣಧರ್ಮ ಇರ್ತದೆ ಅನ್ನುವಂಥದ್ದು. ನಾನು ಯಾಕೆ ಇಷ್ಟು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತಿಗೂ ಕೂಡ ಬಿ ಕೆ ಸುಮಿತ್ರ ಹಾಡಿದಂಥ ನ್ಯಾಯ ನೀತಿಯನ್ನು ಧರ್ಮಸ್ಥಳಕ್ಕೆ ಅನ್ವಯ ಮಾಡಿ ಶ್ರೀ ಮಂಜುನಾಥ ದೇವರನ್ನು ಸತ್ಯದ ಪ್ರತೀಕವಾಗಿ ಬಿಂಬಿಸಿ ಜನಮಾನಸದಲ್ಲಿ ಒಂದು ಜನಪ್ರಿಯ ಅಲೆಯನ್ನು ಮೂಡಿಸಿದಂಥ ಗೀತೆ ಅದು. ಇವತ್ತಿಗೂ ಕೂಡ ಅದು ಯಾಕೆ ಪ್ರಸ್ತುತ ಆಗುತ್ತಂತಂದರೆ, ಆ ಗೀತೆಯ ಒಳಗೆ ಇರುವಂಥ ನ್ಯಾಯ ನೀತಿ ಮತ್ತು ಸತ್ಯ ಇವು ಮೂರು ಸಂಯೋಜಿತಗೊಂಡು ಧ್ವನಿಸುವಂಥ ಒಂದು ಮಹತ್ವದ ಅರ್ಥ.

ಅರ್ಥ ನಮಗೇನು ಕನ್ವೆ ಮಾಡ್ತಾ ಇದೆ ಅಂತಂದ್ರೆ, ನಾವು ಪ್ರತಿದಿನ ಪ್ರತಿ ಕ್ಷಣ ಸತ್ಯದ ಜೊತೆಗೆ ಇರಬೇಕು ಅಂತ. ನ್ಯಾಯ ನೀತಿಯ ಮನೋಧರ್ಮವನ್ನೇ ನಮ್ಮ ಜೀವಧ್ವನಿಗಳನ್ನಾಗಿಸಿಕೊಂಡು ಬದುಕಬೇಕು ಅನ್ನೋದನ್ನ ಆ ಗೀತೆ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಹಾಗಾಗಿನೆ ಸುಮಿತ್ರ ಹಾಡಿದ ಆ ಪದ್ಯ ಒಂದು ನಿರ್ದಿಷ್ಟ ಕಾಲದಲ್ಲಿ ಬಂದು ಕ್ಯಾಸೆಟ್ ಪ್ರಪಂಚದ ಮುಖಾಂತರ, ಕ್ಯಾಸೆಟ್ ಲೋಕದ ಮುಖಾಂತರ ಜನಜನಿತ ಆಗಿದ್ದರೂ ಕೂಡ ಹೊಸ ಕಾಲದ ಪೀಳಿಗೆಯೊಳಗೂ ಕೂಡ ಸತ್ಯದ ಅಸ್ಮಿತೆಯನ್ನು ಮೇಳೈಸುವಂಥ ಒಂದು ವಿಶೇಷವಾದ ಗುಣವನ್ನು ಅದು ಹೊಂದಿದೆ ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ಸತ್ಯಕ್ಕೆ ಎದುರಾಗುವ ಸೋಲು ಅದು ಶಾಶ್ವತವಾದದ್ದಲ್ಲ, ಅದು ತುಂಬ ತಾತ್ಕಾಲಿಕವಾದದ್ದು. ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸತ್ಯದ ಪ್ರತೀಕವಾಗಿ ಇರೋದನ್ನ ಒಂದು ಗೀತೆಯ ಮುಖಾಂತರ ನಾವು ಮತ್ತೆ ಮತ್ತೆ ಪುನರ್ಮನನ ಮಾಡಿಕೊಳ್ಳಬಹುದು. ಹಾಗೆ ಮಾಡಿಕೊಳ್ತಾನೆ ನನ್ನನ್ನು ನಾನು ರಿಜೋನೇಟ್ ಮಾಡಿಕೊಳ್ಳಬಹುದು ಅನ್ನುವಂಥ ಒಂದು ಸ್ವಯಂ ಸಂವಿಧಾನವನ್ನು ರೂಪಿಸುವ ಶಕ್ತಿ ಸುಮಿತ್ರ ಹಾಡಿದ್ದ ಭಕ್ತಿಗೀತೆಗೆ ಇತ್ತು ಅಂತ.

ಅಂದ್ರೆ ಇಡೀ ಪದ್ಯದ ಒಂದೇನು ಆಕೃತಿ ಇದೆಯಲ್ಲ ಅದು ನಮಗೆ ಇಷ್ಟ ಆಗೋದು ಈ ನ್ಯಾಯ ನೀತಿ ಮತ್ತು ಸತ್ಯದ ಪರಿಕಲ್ಪನೆಗಳ ಅಲೈನ್ಮೆಂಟ್ನ ಕಾರಣಕ್ಕಾಗಿ. ಅಂದರೆ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸೋದಕ್ಕೆ ಆ ಗೀತೆ ನಮಗೆ ನೆರವಾಗ್ತದೆ. ಅಲ್ಲಿ ಇಡೀ ಪದ್ಯದಲ್ಲಿ ಬರುವಂಥ ಎಲ್ಲ ಪದಗಳಿದಾವಲ್ಲ ಅವುಗಳು ಏಕಕಾಲದಲ್ಲಿ ಭಕ್ತಿಭಾವವನ್ನು ಮೂಡಿಸ್ತವೆ, ಏಕಕಾಲದಲ್ಲಿ ಶ್ರೀ ಮಂಜುನಾಥನ ಮಹಾ ಮಹಿಮೆಯನ್ನು ಕೂಡ ಹೊಗಳುತ್ತವೆ. ಬಟ್ ಆ ಗೀತೆ ಕೇಳುವಿಕೆಯ ಪ್ರಾಸೆಸ್ ಪೂರ್ಣಗೊಳ್ಳುವ ಹೊತ್ತಿಗೆ ನನ್ನೊಳಗೊಬ್ಬ ಎಚ್ಚರದ ವ್ಯಕ್ತಿ ಜಾಗೃತಗೊಳ್ತಾನೆ. ಅದು ಒಂದು ಗೀತೆಯ ಗೆಲುವು ಅಂತ ನಾನು ಅದನ್ನು ಗುರುತಿಸ್ತೀನಿ. ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವ ಅಂತ ಶುರುವಾಗಿ ಧರ್ಮ ಪಾಲನೆಯೇ ಮುಖ್ಯ ಅನ್ನುವ ಒಂದು ಕನ್ವಿನ್ಸಿಂಗ್ ಟೋನ್ನ ಜೊತೆಗಿನ ಮಾಧುರ್ಯ ದಾಟಿಕೊಂಡು ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ನನಗೆ ಮಹತ್ವದ್ದು ದಾಟಿಕೊಳ್ಳುತ್ತದಲ್ಲ ಅದು ಒಂದು ಗೀತೆಯ ಯಶಸ್ಸು ಅಂತ ನಾನು ಕರಿತೀನಿ. ಹಾಗಾಗಿ ಆ ಗೀತೆ ಏಕಕಾಲದಲ್ಲಿ ನನಗೆ ಧರ್ಮ ಪಾಲನೆಯ ಪ್ರಜ್ಞೆಯನ್ನು ಮೂಡಿಸುತ್ತೆ, ನೇಮದಿಂದ ನಡೆಯುವ ಒಂದು ಕಾನ್ಷಿಯಸ್ನೆಸ್ಸನ್ನು ನನ್ನೊಳಗೆ ಬಿತ್ತುತ್ತದೆ. ಆ ಕಾರಣಕ್ಕಾಗಿಯೇ ನನ್ನೊಳಗೆ ಆತ್ಮಸಾಕ್ಷಿ ಜಾಗೃತ ಆಗುತ್ತದೆ. ಮತ್ತು ಇಲ್ಲಿ ಅಣ್ಣಪ್ಪ ಸ್ವಾಮಿಯನ್ನು ಒಂದು ಗುರುತ್ವದ ಎತ್ತರಕ್ಕೆ ತಲುಪಿಸುವ ಒಂದು ಇಂಟರ್ಪ್ರಿಟೇಷನ್ ಇದೆ ಈ ಗೀತೆಯಲ್ಲಿ. ಅಣ್ಣಪ್ಪನ ರಕ್ಷಣೆ ಇದ್ದರೆ ನಾನು ಎಲ್ಲವನ್ನು ಗೆಲ್ಲುವ ಶಕ್ತಿ ದಕ್ಕಿಸಿಕೊಳ್ಳುತ್ತೇನೆ ಅನ್ನುವ ಆತ್ಮವಿಶ್ವಾಸ ಈ ಗೀತೆಯಲ್ಲಿ ಮೂಡುತ್ತೆ. ಆಮೇಲೆ ಯಾವಾಗ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಮತ್ತು ಶ್ರೀ ಮಂಜುನಾಥನ ಸತ್ಯತ್ವದ ಜೊತೆಗಿನ ನನ್ನ ಅಲೈನ್ಮೆಂಟು ಜೊತೆಯಾಗ್ತದೋ ಆಗ ನ್ಯಾಯಮಾರ್ಗದಲ್ಲಿ ನಡೆಯುವ ಪ್ರಜ್ಞೆ ತಾನಾಗಿನೇ ನನ್ನ

ಈಗ ನೋಡಿ ನಮ್ಮ 12ನೇ ಶತಮಾನದ ವಚನಕಾರರು ಏನ್ ಹೇಳಿದಾರೆ ಅಂತಂದ್ರೆ, ದೇಹವೇ ದೇಗುಲ ಶಿರ ಹೊನ್ನ ಕಳಸ ಅನ್ನುವ ಮೆಟಾಫರ್ಗಳನ್ನು ಬಳಸಿ ದೇಹ ಮತ್ತು ಮನಸ್ಸಿನ ಅಲೈನ್ಮೆಂಟು ಒಂದು ವಿವೇಕದ ತತ್ವವನ್ನು ಹೊಳಿಸುವ ಹಾಗೆ ಇರಬೇಕು ಅಂತ ವಚನಕಾರರು ಮನವರಿಕೆ ಮಾಡಿಕೊಟ್ಟಿದ್ರಲ್ಲ. ಇಲ್ಲಿ ಈ ಗೀತೆಯಲ್ಲಿ ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡುವಂಥ ಶ್ರೀ ಮಂಜುನಾಥನನ್ನು ಪ್ರಾರ್ಥಿಸಿಕೊಳ್ಳುವಂಥ ಒಂದು ಪೊಯಿಟಿಕ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳುತ್ತದೆ ಅಂತಂದರೆ, ನನ್ನ ದೇಹವನ್ನು ದೇಗುಲವಾಗಿಸಿಕೊಳ್ಳುವ ಒಂದು ಅವಕಾಶವನ್ನು ನಾನು ಸೃಷ್ಟಿ ಮಾಡಿಕೊಳ್ಳಬೇಕು, ಹಾಗೆ ಅವಕಾಶ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ನಾನು ಶ್ರೀ ಮಂಜುನಾಥನ ಮುಂದೆ ನಿಂತ್ಕೊಂಡು ನಾನು ಶರಣಾಗತಿ ಆಗ್ತೀನಿ, ಹಾಗೆ ಶರಣಾಗತ ಆಗ್ತಾ ಆಗ್ತಾ ಪ್ರಾರ್ಥನೆ ಮಾಡಿಕೊಳ್ತೀನಿ, ನೀನು ನನ್ನ ಮನದಲ್ಲಿ ನೆಲೆಸು. ಹಾಗೆ ನೋಡಿ, ದೇವರು ನಮ್ಮೊಳಗೆ ಮೇಳೈಸಬೇಕು ಅಂತ ಪ್ರಾರ್ಥನೆ ಮಾಡೋ ಕಾಲಕ್ಕೆ ನನಗೆ ಒಂದು ನೈತಿಕವಾಗಿರುವಂಥ ಯೋಗ್ಯತೆ ಕೂಡ ಇರಬೇಕು ಅನ್ನುವಂಥ ಪರಿಕಲ್ಪನೆ ಈ ಬಿ ಕೆ ಸುಮಿತ್ರ ಅವರ ಹಾಡಿದ ಪದ್ಯದಲ್ಲಿ ಬರುತ್ತೆ. ಅಂದರೆ ಶ್ರೀ ಮಂಜುನಾಥನನ್ನು ನನ್ನ ಮನದ ಒಳಗೆ ವಾಸ ಮಾಡು ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ನೈತಿಕವಾಗಿ ಸರಿ ಇರಬೇಕು, ಆವಾಗ ಮಾತ್ರ ನನ್ನ ಮನಸ್ಸು ಗುಡಿಯ ಒಂದು ಸ್ಥಾನಮಾನವನ್ನು ಪಡೀತದೆ. ಹಾಗಾಗಿ ನನಗೆ ಆ ಸಾಲುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ನೀನು ವಾಸ ಮಾಡು ಅಂತ. ಅಂದರೆ ಅವರು ನನ್ನ ಮನಸ್ಸಿನಲ್ಲಿ ವಾಸ ಮಾಡಬೇಕು ಅಂತಂದರೆ ನಾನು ನೈತಿಕವಾಗಿ ಸರಿ ಇರಬೇಕು, ಸತ್ಯದ ಜೊತೆಗೆ ಗುರಿಸಿಕೊಳ್ಳಬೇಕು, ನ್ಯಾಯದ ಜೊತೆಗಿರಬೇಕು, ನೀತಿಯ ಜೊತೆಗಿರಬೇಕು. ಹಾಗಾದಾಗ ಮಾತ್ರ ನನ್ನ ಮನಸ್ಸು ಒಂದು ಗುಡಿಯ ಸ್ವರೂಪವನ್ನು ಅಥವಾ ದೇವಾಲಯದ ಸ್ವರೂಪವನ್ನು ಪಡೆದುಕೊಳ್ತದೆ. ಆವಾಗ ಮಾತ್ರ ನಾನು ಶ್ರೀ ಮಂಜುನಾಥನನ್ನು ನನ್ನಲ್ಲಿ ನೆಲೆಸು ಅಂತ ಪ್ರಾರ್ಥನೆ ಮಾಡುವ ಯೋಗ್ಯತೆ ನನ್ನೊಳಗೆ ಬರ್ತದೆ, ಒಂದು ನೈತಿಕತೆ ಬರ್ತದೆ ಅನ್ನುವಂಥ ಒಂದು ಭಾವವನ್ನು ಕಾಣಿಸುವಂಥ, ಆ ಭಾವವನ್ನು ಜನಮಾನಸದೊಳಗೆ ದಾಟಿಸುವಂಥ ಪದ್ಯವಾಗಿ ನನಗೆ ಬಿ ಕೆ ಸುಮಿತ್ರ ಹಾಡಿದ ಹಾಡು ಮುಖ್ಯ ಅಂತ ಅನ್ಸುತ್ತೆ. ಹಾಗಾಗಿ ಅದು ಎವರ್ಗ್ರೀನ್ ಅಂತ ಕರಿಬಹುದು. ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಪದ್ಯ ಇವತ್ತಿಗೂ ಕೂಡ ಅದು ಮುಖ್ಯ ಅಂತ ಅನ್ಸುತ್ತೆ. ಸುಳ್ಳುಗಳು ವಿಜೃಂಭಿಸುವ ಕಾಲಕ್ಕೆ ಸತ್ಯದ ವಿಶೇಷತೆಯನ್ನು ಮನಗಾಣಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಈ ಪದ್ಯವನ್ನು ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಅನ್ಸುತ್ತೆ.

ಬದುಕಿನಲ್ಲಿ ಆಗುವ ಎಲ್ಲ ಬಗೆಯ ಸಂಕಟಗಳನ್ನು ಹಾದು ಹೋಗುವ ಶಕ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದೆಡೆಗಿನ ಭಕ್ತಿಯ ಮೂಲಕ ಜನರಿಗೆ ದಾಟಿಕೊಂಡಿದೆ. ಇಲ್ಲಿ ನಿಂತು ಪ್ರಾರ್ಥಿಸುವವರನ್ನು ನಾವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಬೇಕು. ಅಲ್ಲಿ ಶರಣಾಗತ ಭಾವ

ಇವೇ ಹೆಚ್ಚು ಇರೋದು ಕಂಡು ಬರುತ್ತೆ. ನಿನ್ನ ಸನ್ನಿಧಿಗೆ ಬಂದಿರುವೆ, ನೀನೇ ನೋಡ್ಕೋ ಎನ್ನುವ ಆಪ್ತವಾಗಿರುವಂಥ ಪ್ರಾರ್ಥನೆ ಇಲ್ಲಿ ಸಲ್ಲಿಸಲಾಗುತ್ತೆ. ಯಾರೋ ಅವರನ್ನು ತೊಂದರೆಗೆ ಈಡು ಮಾಡಿದ್ದಾರೆ, ನೀನೊಮ್ಮೆ ಕೃಪಾ ಕಟಾಕ್ಷ ತೋರಿ ಅವರ ತೊಂದರೆಯನ್ನು ಪಾರು ಮಾಡು ಎಂಬ ಬೇಡಿಕೆಯೊಂದಿಗೆ ಅವರು ಗದ್ಗದಿತ ಆಗ್ತಾ ಇರ್ತಾರೆ. ಅಂದರೆ ಇಲ್ಲಿಯ ಸನ್ನಿಧಿಯ ಮುಂದೆ ನಿಂತು ಮಾತನಾಡುವ ಕಾಲಕ್ಕೆ, ಅವರ ಪ್ರಾರ್ಥನೆ ಸಲ್ಲಿಸುವ ಕಾಲಕ್ಕೆ ಆ ಭಾವ ನಮ್ಮ ಕಣ್ಣಿಗೆ ಕಾಣುತ್ತೆ. ಕೆಲವರು ಕಣ್ಣೀರಿನೊಂದಿಗೆ ಪ್ರಸ್ತಾಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿರಾಳ ಆಗೋದನ್ನು ನಾವು ನೋಡ್ತೀವಿ. ಇಲ್ಲಿ ಮಾತ್ರ ಯಾಕೆ ಹೀಗೆ ಅಂದರೆ, ಶ್ರೀ ಅಣ್ಣಪ್ಪ ಸ್ವಾಮಿಯ ನ್ಯಾಯದ ಪ್ರಭೆ ಮತ್ತು ಶ್ರೀ ಮಂಜುನಾಥೇಶ್ವರ ಸನ್ನಿಧಿಯ ಸತ್ಯ ಸಾಕ್ಷಾತ್ಕಾರದ ನೀತಿ ತತ್ವ ಇವೆರಡೂ ಸಂಯೋಜಿತಗೊಂಡಿರೋದರಿಂದಲೇ ಈ ಬಗೆಯ ಭಕ್ತಿಭಾವದ ಮನ್ನಣೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ನಾವು ಇಂಟರ್ಪ್ರಿಟ್ ಮಾಡಬಹುದು. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶ್ರೀ ಮಂಜುನಾಥ ಅಂತ ಹೇಳಿದ ತಕ್ಷಣವೇ ಕನ್ನಡದಲ್ಲಿ ಒಂದು ವಾಕ್ಯದ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದು ಏನಂದರೆ, ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥದ್ದು. ತಪ್ಪು ಮಾಡುವ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಬಹಳ ಮಹತ್ವದ ವಾಕ್ಯವಾಗಿ ನನಗಿದು ಕಾಣಿಸುತ್ತೆ. ಯಾಕೆಂತಂದರೆ, ಯಾರೋ ಒಬ್ರು ಇದ್ದಾರೆ, ಅವರು ವಿಚಿತ್ರ ವರ್ತನೆಗಳ ಜೊತೆಗಿದ್ದಾರೆ, ಇನ್ನೊಬ್ಬರನ್ನ ತೊಂದರೆ ಕೊಡುವ ರೀತಿಯಲ್ಲಿ ಅವರ ವ್ಯಕ್ತಿತ್ವ ರೂಪುಗೊಂಡಿದೆ. ಅವರ ಇರುವಿಕೆಯ ಕಾರಣಕ್ಕಾಗಿಯೇ ಮನೆಯಲ್ಲಿ ಸಮಸ್ಯೆ ಆಗಿದೆ, ಅಥವಾ ಅವರು ವರ್ಕ್ ಮಾಡೋ ಪ್ಲೇಸಲ್ಲಿ ಸಮಸ್ಯೆ ಆಗಿದೆ, ಅಥವಾ ಇನ್ನೊಂದು ಕಡೆಗೆ ಆ ವ್ಯಕ್ತಿತ್ವಗಳ ಕಾರಣಕ್ಕಾಗಿಯೇ ಇವರ ಬದುಕೇ ದುರ್ಭರ ಆಗಿದೆ. ಅಂಥ ಸಂದರ್ಭದಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥ ಒಂದು ಪರಿಕಲ್ಪನೆಗೆ ಜನಪದರು ತುಂಬ ವಿಶೇಷ ಆದ್ಯತೆಯನ್ನು ನೀಡಿದ್ದಾರೆ ಅಂತ. ಅಂದರೆ ನೀನು ಸರಿಯ ನಾನು ಸರಿಯ ಅಂತ ಹೇಳುವ ಕಾಲಕ್ಕೆ ಅವರ ಮೇಲೆ ಆಣೆ ಮಾಡಿ ಹೇಳಿಬಿಡು, ನಾನು ಒಪ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಅಪ್ಪಟ ಜನಸಾಮಾನ್ಯ ನುಡಿಗಟ್ಟು ಹೀಗೆ ಕ್ರಿಯೇಟ್ ಆಗಿರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಭಾವಳಿ ಎಂಥದ್ದು ಅನ್ನೋದನ್ನು ಇದು ಕಾಣಿಸುತ್ತೆ. ನಾವು ಯೂಸ್ವಲಿ ನಮ್ಮ ಬದುಕಿನಲ್ಲಿ ಅಮ್ಮನ ಮೇಲಾಣೆ, ಅಪ್ಪನ ಮೇಲಾಣೆ, ಅಥವಾ ನಮಗೆ ತುಂಬ ನಾವು ಯಾರಿಗೆ ಗೌರವ ಕೊಡ್ತೀವಲ್ಲ ಅವರ ಮೇಲೆ ಆಣೆ ಇಟ್ಟು ಹೇಳಿಬಿಡು ನೀನು ಅಂತ ಬಹಳ ಸಲ ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಆ ಮಾತನ್ನು ಆಡಿಬಿಡ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಅಂತಂದರೆ, ವಿ ನೀಡ್ ಟು ಪ್ರೂವ್ ಕರೆಕ್ಟೆಡ್ ಐಡೆಂಟಿಟಿ, ಕರೆಕ್ಟ್ನೆಸ್ ಅಂದರೆ ಗುಡ್ನೆಸ್, ಯಾವುದು ಸರಿ ಯಾವುದು ತಪ್ಪು ಅನ್ನುವ ನಿರ್ಣಯವನ್ನು ಮಾಡುವ ಕಾಲಕ್ಕೆ ಆ ಥರದ ಇಂಟರ್ಪ್ರಿಟೇಷನ್ಗಳ ಮುಖಾಂತರ ನಾವು ನಿರಾಳ ಆಗ್ತೀವಿ. ನೀನು ಹೇಳಿಬಿಡು ನೋಡೋಣ, ಅವ್ರ ಮೇಲೆ ಆಣೆ ಮಾಡಿ ಹೇಳಿಬಿಡು ನೋಡೋಣ ಅನ್ನುವಂಥ ಒಂದು ಆಲೋಚನೆ ಕ್ರಮವನ್ನು ದಾಟಿಸಿ ನಾವು ನಿರಾಳ ಆಗ್ತೀವಲ್ಲ, ಆ ನಿರಾಳತೆಯ ಬಹಳ ಮಹತ್ವದ ದೈವಿಕ ಸಂಪನ್ಮೂಲವಾಗಿ ನನಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ನೆಲೆ ಮುಖ್ಯ ಅಂತ.

ಹಾಗಾಗಿ ಕೌಟುಂಬಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಮತ್ತು ಜಗತ್ತನ್ನು ಉದ್ಧರಿಸುವ ಕಾಂಟೆಕ್ಸ್ಟಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂತಹ ವಾಕ್ಯ ಬದುಕಿನ ಧ್ಯೇಯವಾಕ್ಯವಾಗಿ ಮತ್ತು ದಾರಿ ತೋರುವ ಒಂದು ಬೆಳಕಿನ ಮಾರ್ಗವಾಗಿ ನನಗೆ ಅದು ಕಾಣಿಸ್ತದೆ. ಹಾಗಾಗಿ ಜನ ಆಣೆ ಪ್ರಮಾಣದ ಪರಿಕಲ್ಪನೆಯನ್ನು ಇಟ್ಟು ನಿರಾಳವಾಗುವಂಥ ದಾರಿಯನ್ನು ಹುಡುಕೊಳ್ತಾರೆ. ಈ ದೃಷ್ಟಿಯಿಂದ ಧರ್ಮಸ್ಥಳಕ್ಕೆ ಒಂದು ವಿಶೇಷ ಮಾನ್ಯತೆ ಇದೆ. ಆಮೇಲೆ ಈ ಮಾತು ಅಂದ ತಕ್ಷಣವೇ ಅದು ವಚನ ಕೊಡುವಿಕೆ, ಅಂದರೆ ಒಂದು ಸಲ ಮಾತು ಕೊಟ್ಟ ತಕ್ಷಣವೇ ಅದು ಈಡೇರಬೇಕು, ಅದು ನೀವು ಅದರಿಂದ ನುಣಿಸ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು ಕಾನ್ಷಿಯಸ್ನೆಸ್ಸು. ನಮ್ಮ ಪರಂಪರೆಯ ಧಾರ್ಮಿಕ ಕೇಂದ್ರಗಳು ಆ ಕಾನ್ಷಿಯಸ್ನೆಸ್ಸನ್ನು ತಲತಲಾಂತರದಿಂದ ದಾಟಿಸ್ತಾನೆ ಬಂದಿದ್ದಾವೆ. ನಮ್ಮಲ್ಲಿ ವಚನ ಪರಂಪರೆ ಆ ಕೆಲಸ ತುಂಬ ಶ್ರದ್ಧೆಯಿಂದ ಮಾಡಿದೆ, ಬೇರೆ ರೀತಿಯಲ್ಲಿ ಮಾಡಿದೆ. ಧಾರ್ಮಿಕ ಕೇಂದ್ರಗಳು ಕೂಡ ಮಾತು ನೀಡುವ ಅಥವಾ ಒಂದು ಸಲ ಮಾತು ನೀಡಿದ ತಕ್ಷಣವೇ ನಾನು ಅದರಿಂದ ವಿಮುಖ ಆಗದೇ ಅದರ ಹಾಗೇ ನಡೆದುಕೊಳ್ಳಬೇಕು, ನಡೆ ನುಡಿ ಒಂದಾಗಿಸಿಕೊಂಡು ಆ ಮಾತನ್ನು ನಡೆಸಿಕೊಡುವಂಥ ಒಂದು ಕಾನ್ಷಿಯಸ್ನೆಸ್ನ ಜೊತೆಗೆ ನಾನು ಇರಬೇಕು ಅನ್ನುವಂಥ ಒಂದು ಎಚ್ಚರವನ್ನು ಕೂಡ ಧಾರ್ಮಿಕ ಕೇಂದ್ರಗಳು ದಾಟಿಸಿದ್ದಾವೆ. ಪೂಜೆ ಪುನಸ್ಕಾರ ಶ್ರದ್ಧೆ ಭಕ್ತಿ ಇವೆಲ್ಲವೂ

ಏನ್ ಮಾಡ್ತವೆ ಅಂತಂದ್ರೆ, ಕೊನೆಗೆ ನಮ್ಮ ಆತ್ಮಸಾಕ್ಷಿಯನ್ನೇ ಜಾಗೃತಿಗೊಳಿಸ್ತಾ ಇರ್ತವೆ. ನಾವು ಸರಿಯಾದದ್ರ ಬಗ್ಗೆನೆ ಯೋಚಿಸ್ಬೇಕು, ಸರಿಯಾದದ್ರ ಜೊತೆಗೇನೆ ಗುರುತಿಸ್ಕೊಳ್ಬೇಕು, ಕೆಟ್ಟದ್ದರಿಂದ ದೂರವಿರಬೇಕು. ಇವೆಲ್ಲ ಮೌಲಿಕ ಚಿಂತನೆಗಳನ್ನ ಕನ್ನಡದ ಭಕ್ತಿಗೀತೆಗಳು, ಅದರಲ್ಲೂ ಮುಖ್ಯವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಭಕ್ತಿಗೀತೆಗಳು ಬಹಳ ಆಪ್ತವಾಗಿ ಜನಮಾನಸದ ಮುಖಾಂತರ ದಾಟಿಸಿದಾವೆ. ಈ ಪ್ರಜ್ಞೆ ಜನಮಾನಸದಲ್ಲಿ ಮತ್ತೆ ಮತ್ತೆ ಸ್ಥಾಯಿಯಾಗಿ ಉಳಿದುಕೊಳ್ಳೋದಕ್ಕೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಪ್ರಭಾವ ಕೂಡ ಕಾರಣ ಅಂತ ನಾನು ಗುರುತಿಸ್ತೀನಿ. ನಾನು ಇಲ್ಲಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದಂದರೆ ಭಕ್ತಿ ಭಾವ ಪೂಜೆ ಪುನಸ್ಕಾರ. ನಮ್ಮೊಳಗೆ ಅರಿವಿಲ್ಲದೆ, ಅದು ಗೊತ್ತಾಗದ ಹಾಗೆ ನಮ್ಮೊಳಗೆ ಒಂದು ವಿವೇಕದ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತವೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆಯನ್ನು ನೆನಪಿಸ್ಕೊಳ್ಬಹುದು, ಎದ್ದೇಳು ಮಂಜುನಾಥ ಅಂತ ಗೀತೆ. ಯಾಕಂದರೆ 80ರ ದಶಕದ ಕೊನೆಯ ಮತ್ತು 90ರ ದಶಕದ ಆರಂಭದಿಂದಲೂ ಕೊನೆಯವರೆಗೂ ಕೂಡ ಒಂದು ಪೀಳಿಗೆಯನ್ನು ಪ್ರಭಾವಿಸಿದ ಮೌಲಿಕ ಗೀತೆಯಾಗಿ ನನಗೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಎದ್ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನ್ಸುತ್ತೆ.

ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು, ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಅಣ್ಣಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿಹನು. ಇದು ಏಕಕಾಲದಲ್ಲಿ ಧರ್ಮಸ್ಥಳದ ಮಹತ್ವವನ್ನು ಕಾಣಿಸ್ತಾ ಕ್ಷೇತ್ರದ ನಿಜವಾದ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ತಿಳಿಸಿಕೊಡ್ತದೆ ಈ ಪದ್ಯ. ನೋಡಿ, ರಂಗರಾವ್ ಅಂತ ಸಂಗೀತ ಪ್ರತಿಭೆ ಭಕ್ತಿಗೀತೆಗಳನ್ನು ಮಾನವೀಯ ತತ್ವಗಳನ್ನು ಪ್ರತಿಪಾದಿಸುವಂಥ ಕಲಾತ್ಮಕ ಪ್ರಕಾರಗಳನ್ನಾಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಆರ್ ಎನ್ ಜಯಗೋಪಾಲ್ ಆಗಿರಬಹುದು, ಚಿ ಉದಯಶಂಕರ್ ಆಗಿರ್ಬೋದು, ವಿಜಯ ನಾರಸಿಂಹ ಆಗಿರ್ಬೋದು, ಗೋಟೂರಿ ಆಗಿರ್ಬೋದು, ಪುಟ್ಟರಾಜು ಆಗಿರ್ಬೋದು, ಇವರೆಲ್ಲರೂ ಭಕ್ತಿಗೀತೆಗಳ ಸಾಹಿತ್ಯದ ಮೂಲಕ ಸಾಮಾಜಿಕ ಅಭ್ಯುದಯದ ಪರಿಕಲ್ಪನೆಗಳನ್ನು ಅಲೈನ್ ಮಾಡಿ ಮಹತ್ವದ ಚಿಂತನೆಗಳನ್ನು ಜನಪ್ರಿಯ ನೆಲೆಯಲ್ಲಿ ದಾಟಿಸುವಲ್ಲಿ ಯಶಸ್ವಿಯಾದರು ಅಂತ ಅನಿಸುತ್ತೆ ನನಗೆ. ಹಾಗಾಗಿನೇ ಪಿ ಬಿ ಶ್ರೀನಿವಾಸ್ ಹಾಡಿದಂಥ ಎದ್ದೇಳು ಮಂಜುನಾಥ ಗೀತೆ ವಿಶೇಷ ಅಂತ ಅನಿಸುತ್ತೆ. ಅದು ಪೂಜೆ ಪುನಸ್ಕಾರಗಳ ಕ್ರಮಗಳನ್ನು, ನೇಮ ನಿತ್ಯಗಳನ್ನು ಹೇಳೋದರ ಜೊತೆಗೇ ಆ ಭಕ್ತಿ ಭಾವಗಳು ಯಾವ ಉತ್ತುಂಗವನ್ನು ತಲುಪಬೇಕು, ಯಾವ ಎತ್ತರವನ್ನು ತಲುಪಬೇಕು ಅನ್ನುವ ಯೋಚನೆಯನ್ನು ದಾಟಿಸುವಲ್ಲಿ ಆ ಗೀತೆ ಯಶಸ್ವಿಯಾಯಿತು ಅಂತ ಅನಿಸುತ್ತೆ.

ಅಂದ್ರೆ ಇವರೆಲ್ಲರೂ ನಿಮ್ಮ ದರ್ಶನಕ್ಕೆ ನಿಂತಿದ್ದಾರೆ ಅಂದ್ರೆ ಒಂದು ಆ ನೈಸರ್ಗಿಕ ವಿಶೇಷತೆಯನ್ನ ದೈವತ್ವದ ಪೂಜೆಯೊಂದಿಗೆ ಸಂಯೋಜಿಸಿ ಆ ಮೂಲಕ ಜನರೊಳಗೆ ಶ್ರದ್ಧಾಭಕ್ತಿಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂತ ಧ್ಯೇಯ ಗೀತೆಯಾಗಿ ನನಗೆ ಎದ್ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನ್ಸುತ್ತೆ.

ಅಲ್ಲಿ ಹೇಗೆ ಅಂತಂದ್ರೆ ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು, ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಎದ್ದೇಳು ಮಂಜುನಾಥ ಅಂತ. ಅಂದ್ರೆ ಈ ಮುನಿವರ್ಯರು ಕೂಡ ನಿನಗಾಗಿ ಕಾದಿದ್ದಾರೆ, ದೇವ ದೇವತೆಗಳು ನಿನಗಾಗಿ ಕಾದಿದ್ದಾರೆ. ಅದಕ್ಕೊಂದು ಇತಿಹಾಸ ಇದೆ. ದೇವ ದೇವತೆಗಳು ಶ್ರೀ ಮಂಜುನಾಥನನ್ನೇ ಕಾಯೋದು ಯಾಕೆ ಅಂತಂತಂದ್ರೆ, ಇಲ್ಲಿ ಅಂದ್ರೆ ಶ್ರೀ ಮಂಜುನಾಥನ ಕುರಿತಾದ 62ರ ಸಂದರ್ಭದಲ್ಲಿ, 1962ರ ನಂತರದಲ್ಲಿ ಬಂದಂತ ಸಿನಿಮಾದಲ್ಲಿ ಆ ಐತಿಹಾಸಿಕ ವಿವರ ಇದೆ. ಅಂದ್ರೆ ಸತ್ಯದ ಪ್ರತಿಷ್ಠಾಪನೆಗೆಂದೇನೆ ಶ್ರೀ ಮಂಜುನಾಥನ ಅವತಾರ ಆಗಿದೆ ಅನ್ನುವಂತ ಮಾಹಿತಿ ಆ ಸಿನಿಮಾದಲ್ಲಿ ಬರುತ್ತೆ. ಎಲ್ಲಾ ದೇವರುಗಳಿಗೆ ಇವ್ರು ಯಾಕೆ ಪ್ರಿಯ ಅಂತಂದ್ರೆ, ಭೂಲೋಕದಲ್ಲಿ ಸತ್ಯದ ಪ್ರತಿಷ್ಠಾಪನೆ ಇವರಿಂದನೇ ಸಾಧ್ಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ದೇವರುಗಳಿಗೆ ಶ್ರೀ ಮಂಜುನಾಥ ಅವರ ಪ್ರೀತಿಗೆ, ಆ ಕಾರಣಕ್ಕಾಗಿನೇ ದೇವತೆಗಳ ಪ್ರೀತಿಗೆ ಶ್ರೀ ಮಂಜುನಾಥ ಪಾತ್ರ ಆಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿನೇ ಅವರು ಇವರಿಗಾಗಿ ದೇವ ದೇವತೆಗಳು ಮುನಿವರ್ಯರು ಮಂಜುನಾಥನ ದರ್ಶನಕ್ಕಾಗಿ ಕಾದಿಹರು ಅನ್ನುವಂಥ ಇಂಟರ್ಪ್ರಿಟೇಷನ್ಗೆ ಈ ಐತಿಹಾಸಿಕವಾದ ಮಹತ್ವ ಇದೆ ಅಂತ ಅನಿಸುತ್ತೆ. ಇದಂದರೆ ಈ ಪೂಜೆ ಪುನಸ್ಕಾರದ ಮತ್ತು ಭಕ್ತಿಭಾವದ ಒಂದು ಗೀತೆ, ಒಂದು ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳುವ ಬಗೆ ವಿಶೇಷವಾದದ್ದು ಅನಿಸುತ್ತೆ. ಇನ್ ದ ಮಿಡಲ್ ಆಫ್ ದ ಸಾಂಗ್ ನಮಗೇನಿಸುತ್ತೆ, ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು, ಗಜರಾಜನು ನಿನಗೆ ಚಾಮರ ಬೀಸುತ್ತಿಹನು, ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ವಿಶೇಷ ಆಲಾಪ ಬರುತ್ತೆ. ನನಗೆ ಕನ್ನಡದಲ್ಲಿ ಒಂದು ನವ್ಯ ಸಾಹಿತ್ಯದ ಧಾಟಿ ಇಲ್ಲಿ ಬಂದು ಹೋಗುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ನವೋದಯದ ಧಾಟಿ ಪದ್ಯ, ಆದರೆ ಯಾವುದೋ ಒಂದು ಚರಣದಲ್ಲಿ ನವ್ಯದ ಧಾಟಿ ಕೂಡ ಬಂದು ಹೋಗುತ್ತೆ. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಇನ್ಸ್ಟ್ರೂಮೆಂಟಲ್ ರಿದಮ್ ಬರುತ್ತೆ. ಅದು ಯಾಕೆ ಹಾಗೆ ಅಂತಂದರೆ ಅದು ನವ್ಯದ ಧಾಟಿ, ಯಾಕೆಂದರೆ ಒಂದು ಒಂದು ಪದ ಇನ್ನೊಂದು ಪದದ ಜೊತೆಗೆ ಸೇರಿ ಇನ್ನೊಂದು ಸಾಲಿಗೆ ಸಾಗುವಾಗ ಹೊಸ ಅರ್ಥ ಹೊಳೆಸುವ ಹಾಗೆ ಒಂದು ಕಾವ್ಯ ಕಟ್ಟಲ್ಪಡಬೇಕು ಅನ್ನುವಂಥ ಒಂದು ವ್ಯಾಕರಣ ಮೀಮಾಂಸೆ ನವ್ಯ ಸಾಹಿತಿಗಳಲ್ಲಿತ್ತು. ಆ ವ್ಯಾಕರಣ ಮೀಮಾಂಸೆ ಇಲ್ಲಿ ಅತ್ಯಂತ ಭಿನ್ನವಾಗಿ ಮೂಡಿ ಬಂದಿದೆ.

ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಆಲಾಪ ಬರ್ತದಲ್ಲ, ಅದು ನನಗೆ ನವ್ಯದ ಜಾನರು, ನವ್ಯದ ವ್ಯಾಕರಣ, ಮಾಧುರ್ಯದ ವ್ಯಾಕರಣವಾಗಿ, ನವೋದಯದ ವ್ಯಾಕರಣದ ಧಾಟಿಯಾಗಿ ಪರಿವರ್ತನೆ ಆಗಿರುವಂಥ ಒಂದು ವಿಶೇಷ ಪ್ರಯೋಗ ಅಂತ ಅನಿಸಿತ್ತು ನನಗೆ. ಹಾಗಾಗಿ ಅಂದರೆ ಈ ಚರಣದಲ್ಲಿ ಏನಾಗುತ್ತಂದರೆ ಭಕ್ತಿಭಾವಗಳ ಜೊತೆಗಿನ ಒಂದು ಶ್ರದ್ಧೆಯ ಪ್ರಜ್ಞೆ, ಶ್ರದ್ಧೆಯ ಆಲೋಚನಾ ಕ್ರಮ ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳಬಹುದು, ನೈಸರ್ಗಿಕ ಆಯಾಮವನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಪದ್ಯ ಬಿಂಬಿಸುತ್ತೆ ಈ ಚರಣದ ಮುಖಾಂತರ. ಹಾಗಾಗಿ ನನಗೆ ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಪಿ ಬಿ ಶ್ರೀನಿವಾಸ್ ಅವರ ದನಿ ಸಂಗೀತದ ಮೆಟಾಫರ್ನ ಜೊತೆಗೆ ಸಮ್ಮಿಳಿತಗೊಂಡು ನಿನಗಾಗಿ ಇಡೀ ನಿಸರ್ಗ ಕಾದಿದೆ ಅನ್ನೋದನ್ನು ಸಬ್ಮಿಟ್ ಮಾಡೋ ಕಾಲಕ್ಕೆ ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತ್ತಿಹುದು, ಅರಗಣಿಯು ನಿನ್ನ ಧ್ಯಾನದಲ್ಲಿ ಇರುವುದು, ಅರಗಣಿಯು ಕೂಡ ನಿನ್ನ ಧ್ಯಾನದಲ್ಲಿದೆ ಅನ್ನೋದನ್ನು ಇಡೀ ಕವಿತೆ ಸಬ್ಮಿಟ್ ಮಾಡಿ.

ನನಗೆ ಈ ಪದ್ಯ ಇವತ್ತಿಗೂ ಮುಖ್ಯ ಅಂತ ಅನ್ಸೋದು ಏನಂತಂದ್ರೆ ಭಕ್ತಿ ಭಾವ ಮಾಧುರ್ಯ ಅದರ ಜೊತೆಗೇನೆ ನೈಸರ್ಗಿಕ ಅಸ್ಮಿತೆ ಅದರ ಜೊತೆಗೇನೆ ನಿಜವಾದ ದೈವಿಕ ಐಡೆಂಟಿಟಿ ಅದರ ಜೊತೆಗೇನೆ ನಿನ್ನ ಕಾಣುವ ಕ್ರಿಯೆ ಇದೆಯಲ್ಲ ಅದರ ದರ್ಶನ ಅನ್ನುವಂಥದ್ದು ಇದೆಯಲ್ಲ ದರ್ಶನದ ಒಂದು ಐಡೆಂಟಿಟಿ ಇದೆಯಲ್ಲ ಅಂದರೆ ಶ್ರೀ ಮಂಜುನಾಥನನ್ನು ದರ್ಶಿಸಿಕೊಳ್ಳೋದಿದೆಯಲ್ಲ ಆ ದರ್ಶಿಸಿಕೊಳ್ಳುವ ಕ್ರಿಯೆ ಅದು ಸಾಮಾನ್ಯ ಕ್ರಿಯೆಯಲ್ಲ ಅದು ಸತ್ಯದ ಜೊತೆಗೆ ನನ್ನನ್ನು ನಾನು ಅಲೈನ್ ಮಾಡಿಕೊಳ್ಳುವಂಥ ಒಂದು ವಿಶೇಷ ಪ್ರಕ್ರಿಯೆ ಅನ್ನೋದನ್ನು ಈ ಗೀತೆ ನನಗೆ ಮನಗಾಣಿಸುತ್ತೆ. ಹಾಗಾಗಿ ನನಗೆ ಪಿ ಬಿ ಶ್ರೀನಿವಾಸ್ ಅಂದರೆ ಬಿ ಕೆ ಸುಮಿತ್ರ ಹಾಡಿದ ಆ ಗೀತೆಗೆ ಎಷ್ಟು ಆದ್ಯತೆ ಇದೆಯೋ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಈ ಗೀತೆಗೂ ಕೂಡ ಅದೇ ಥರದ ಪ್ರಾಶಸ್ತ್ಯ ಇದೆ. ಇನ್ನಷ್ಟು ವಿಚಾರಗಳೊಂದಿಗೆ ನಾವು ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಹತ್ತು

ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿ ಕೆ ಕಡಬ ಮಾಡುವ ನಮಸ್ಕಾರಗಳು.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಗೀತೆ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಚಲನಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನಮುಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮಣದ ನಾದ ತರಂಗ. ಶುಭ ದಿನ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.